ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 30ನೇ ದಿನ ಅಂದರೆ 2026ನೇ ಇಸ್ವಿ ಮೇ ತಿಂಗಳ 20ನೇ ತಾರೀಖು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್ ಹಾಗೂ 101.4 ಮೆಗಾ ಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 5:59.10. ಆತ್ಮೀಯ ಕೇಳುಗರಿಗೆಲ್ಲ ಪ್ರೇಮ ಸಲೇರ ಮಾಡುವ ನಮಸ್ಕಾರಗಳು ಹಾಗೂ ಶುಭ ದಿನ. ನಿಮ್ಮೆಲ್ಲರ ಈ ದಿನ ಆನಂದದಾಯಕವಾಗಿರಲಿ ಅಂತ ಆಶಿಸ್ತಾ ಈ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಈ ಬೆಳಿಗ್ಗೆ 6:10ಕ್ಕೆ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 6:34 ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ. 6:35ಕ್ಕೆ ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರಿಂದ ಕಥನ. ಮಾಸ್ತಿರವರ ಜೀವನದ ಕುರಿತು ಈ ಸಂಚಿಕೆಯನ್ನು ಇಂದು ಕೇಳುವಿರಿ. 6:40ಕ್ಕೆ ನೀಗಿಲ ಮಿಡಿತ ವಿಷಯ ಕಾಳು ಮೆಣಸಿನ ಗುಣಮಟ್ಟದ ಸಸ್ಯಗಳ ತಯಾರಿಕೆ. ಮಾಹಿತಿ ನೀಡುವ ತಜ್ಞರು ಡಾ ಸಂಧ್ಯಾ ಜಿಸಿ ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕಾ ವಿಭಾಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ. 6:45ಕ್ಕೆ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಫೋಲಿಕ್ ಆಸಿಡ್ ಗರ್ಭಿಣಿಯರಲ್ಲಿ ಫೋಲಿಕ್ ಆಮ್ಲದ ಸೇವನೆ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಚಂದುಶ್ರೀ ಬಿಪಿ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50ಕ್ಕೆ ಸುದ್ದಿ ಮಿಂಚು ಕೇಳುವಿರಿ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞ

ಜೇಂದ್ರಮ್ಮ ಹಾಗೂ ತಂಡದವರಿಂದ ಕೌರವ ಪಾಂಡವ ಗೀತೆಗಳನ್ನು ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. 12:35 ಆರೋಗ್ಯ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ. ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗೆ ಸಂದರ್ಶನ. 1 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. 1:20 ಅಡುಗೆ ಆರೋಗ್ಯ ಮನೆ ಮದ್ದು. ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ. ತೂಕ ಹೆಚ್ಚಿಸಿಕೊಳ್ಳುವ ಕುರಿತು ಮನೆ ಮದ್ದು ಹಾಗೂ ಪಂಚ ಅಮೃತ ಶೇಕ್ ಮತ್ತು ಹೆಸರುಕಾಳು ಸಲಾಡ್ ಬಗ್ಗೆ ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಹೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳನ್ನು ಕೇಳುವಿರಿ. 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಪ್ರಸಾರವಾಗುವುದು. 6 ಸೇವಾ ಮಾಹಿತಿ ಕೇಳುವಿರಿ. 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಐಸಿಎಆರ್ನ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾ ದೇವರಾಜ್ ಟಿಎನ್ ಅವರೊಡನೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಡಾ ಎಸ್ ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವಿರಿ. ಅನಂತರದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಗ್ಗೆ ಮಾಹಿತಿ. ಕಡೆಯದಾಗಿ ಪರಿಸರ ಗೀತೆ ಮೂಡಿಬರುವುದು. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8 ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುವುದು. 9:30 ರಾಜ್ಯ ಮಟ್ಟದ ಹಿರಿಯ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ ಕೇಳುವಿರಿ. 10 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿ ಸಹ ತಿಳಿಯಬಹುದು. ಪ್ರಮುಖ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಅಲ್ಲಿಯೂ ಕೂಡ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಸಮಯ 6:05 ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಸರಿಯಾಗಿ 6:10:35. ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಾ ಸಾಲೇರ. ಭಕ್ತಿಗೀತೆಗಳೊಂದಿಗೆ ಒಂದು ದೇವಾಲಯದ ಕುರಿತು ಕಿರು ಮಾಹಿತಿಯನ್ನ ಕೂಡ ಪಡೆಯೋಣ. ಯಾವುದು ಈ ದೇವಾಲಯ ತಿಳಿದುಕೊಳ್ಳೋಣ ಈ ಒಂದು ಭಕ್ತಿ ರಚನೆಯ ನಂತರ. ಆರಂಭದಲ್ಲಿ ಕೇಳೋಣ ಶರಣು ಬೆನಕನೇ ಪುರಂದರದಾಸರ ರಚನೆ, ಹಾಡಿದರೆ ಸುರೇಶ್ ರಾವ್ ಅತ್ತೂರ್.

ಈ ದೇವಾಲಯವು 16ನೇ ಶತಮಾನದ್ದಾಗಿದೆ. ಇದರ ಸಂಸ್ಥಾಪಕರು ಕೆಂಪೇಗೌಡರು ಅಂತ ಕೂಡ ಎನ್ನಲಾಗಿದೆ. ದೇವಾಲಯ 18 ಅಡಿ ಎತ್ತರ, 16 ಅಡಿ ಅಗಲ, ಏಕಶಿಲೆಯ ಗಣೇಶನ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ.

ಯಾವುದು ಈ ದೇವಾಲಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ. ಈ ಒಂದು ಬಸವೇಶ್ವರರ ವಚನವನ್ನ ಕೇಳಿದ ನಂತರ ವಚನವನ್ನ ಕೇಳಿ ಸಿದ್ದರಾಮ ಜಂಬಲದಿನ್ನಿಯವರ ದನಿಯಲ್ಲಿ

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಯಾವುದು ದೇವಸ್ಥಾನ ಅಂತ ಗೊತ್ತಾಯ್ತಾ? 18 ಅಡಿ ಎತ್ತರ, 16 ಅಡಿ ಅಗಲದ ಏಕಶಿಲೆಯ ಗಣೇಶನ ವಿಗ್ರಹ ಇದು. ಇದು ಇರುವುದು ಎಲ್ಲರಿಗೂ

ತಿಳಿದಿರುವ ಹಾಗೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಈ ಗಣಪತಿ ದೇವಾಲಯ ಇದು ಬಹಳಷ್ಟು ಪ್ರಸಿದ್ಧಿಯನ್ನ ಇಲ್ಲಿ ಹೊಂದಿದೆ. ಇದು ವಿಗ್ರಹವನ್ನ 100 ಕೆಜಿಗಿಂತ ಹೆಚ್ಚು ಬೆಣ್ಣೆಯಿಂದ ಲೇಪನವನ್ನ ಮಾಡಿ ಭಕ್ತಿಯನ್ನ ಇಲ್ಲಿ ಪ್ರದರ್ಶಿಸಲಾಗುತ್ತೆ. ಗಣೇಶನ ವಿಗ್ರಹಕ್ಕೆ 100 ಕೆಜಿಗಿಂತ ಹೆಚ್ಚು ಬೆಣ್ಣೆಯನ್ನ ಲೇಪಿಸಿ ಅವನನ್ನ ಅಲಂಕಾರಗೊಳಿಸಲಾಗುತ್ತೆ. ಹಾಗೆ ಶಕ್ತಿ ಮತ್ತು ಸತ್ಯ ಗಣಪತಿ ಅಂತ ಕೂಡ ಈ ದೇವಸ್ಥಾನವನ್ನ ಕರೆಯಲಾಗುತ್ತೆ. ಇಲ್ಲಿ ಆದಷ್ಟು ಶಕ್ತಿ ಇದೆ ಅಂತ ಕೂಡ ನಂಬುತ್ತಾರೆ ಭಕ್ತರು. ಸತ್ಯವನ್ನ ಕೂಡ ಕಂಡಿದ್ದೇವೆ ಎನ್ನುತ್ತಾರೆ. ಮತ್ತಷ್ಟು ವಿಚಾರಗಳನ್ನ ತಿಳಿಯೋಣ ಈ ಒಂದು ಭಕ್ತಿ ಗೀತೆಯ ನಂತರ. ಇನ್ನು ಮುಂದೆ ಕೇಳಿ ಗುರು ಶಿಷ್ಯ ವಿಠಲರ ರಚನೆ, ನಾರಾಯಣ ಹರಿಗೋವಿಂದ ವಿದ್ಯಾಭೂಷಣ ಅವರ ಸ್ವರದಲ್ಲಿ.

ಈ ಬೃಹತ್ ವಿಗ್ರಹವನ್ನ ಒಂದೇ ಬಂಡೆಯಿಂದ ಕೆತ್ತಲಾಗಿದೆ ಅಂತ ಕೂಡ ಕರೆಯಲಾಗುತ್ತೆ. ಇದರ ಬಲಭಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಬೆಳೀತಾ ಇದೆ ಅಂತ ಕೂಡ ನಂಬಲಾಗಿದೆ. ಪವಾಡವೆನ್ನುವಂತೆ ಗರ್ಭಗುಡಿಯ ಒಳಗೆ ಬೆಚ್ಚಗಿನ ವಾತಾವರಣವಿದ್ರೂ ಕೂಡ ಇಲ್ಲಿ ಅಲಂಕರಿಸಿ ಇಟ್ಟಂತಹ ಬೆಣ್ಣೆ ಕರಗೋದಿಲ್ಲ ಅನ್ನೋದು ಇಲ್ಲಿಯ ಒಂದು ವಿಶೇಷ. ಇನ್ನು ದರ್ಶನದ ಸಮಯ ಒಂದು ಬೆಳಿಗ್ಗೆ 5:30 ಮಧ್ಯಾಹ್ನ 12:30 ಸಂಜೆ 5:30 ರಾತ್ರಿ 8:30 ಭಕ್ತರು ಗಣೇಶನ ದರ್ಶನವನ್ನು ಪಡೆಯಬಹುದಾಗಿದೆ. ಇದಾಗಿತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಗಣಪತಿ ದೇವಾಲಯದ ಬಗ್ಗೆ ಕಿರು ಮಾಹಿತಿ. ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಹಾಗಮಾ ಇದೀಗ
1: ಆಕಾಶವಾಣಿ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ.
2: ಭಕ್ತಿ ಎಂದರೆ ಮನುಷ್ಯರಾದ ನಾವು ಈ ಜಗತ್ತನ್ನು ನಿರ್ಮಿಸಿ ಅದನ್ನು ಕಾಲಾಂತರದಿಂದ ಮುನ್ನಡೆಸಿಕೊಂಡು ಬಂದಿರುವ ಈ ಜಗದ ಎಲ್ಲ ಆಗುಹೋಗುಗಳ ಕಾರಣೀಕರ್ತ ಶಕ್ತಿಯಾಗಿರುವ ಜಗದ ಪರಮಶಕ್ತಿ ಎನಿಸಿರುವ ದೇವರ ಬಗೆಗೆ ತಳೆದಿರುವ ಶ್ರದ್ಧೆ ನಂಬಿಕೆ ಪ್ರೀತಿಗಳು ಎಂದರ್ಥ. ಬುದ್ಧಿವಂತನೂ ವಿಚಾರವಂತನೂ ಆದ ಮನುಷ್ಯ ತನ್ನೆದುರಿನ ಈ ಜಗದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೆ ತನ್ನ ಬುದ್ಧಿಶಕ್ತಿಯಲ್ಲಿ ಉತ್ತರವಿಲ್ಲವಾದ್ದರಿಂದ ತನ್ನನ್ನು ಮೀರಿದ ಶಕ್ತಿಯೊಂದು ಇದಕ್ಕೆಲ್ಲ ಕಾರಣವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡ. ಅಂತಹ ಶಕ್ತಿಯನ್ನೇ ದೇವರು ಎಂದು ಕರೆದ. ತಾನು ಅದರ ಅಧೀನ ಎಂದು ತಿಳಿದುಕೊಂಡ. ಅಷ್ಟೇ ಅಲ್ಲ, ತನ್ನ ಬದುಕಿಗಾಗಿ ತಾನು ಮಾಡುವ ಎಲ್ಲ ಕಾರ್ಯಗಳಿಗೆ ಆ ದೈವವೇ ಕರ್ತ ಸಮರ್ಥ ಎಂದು ಬಲವಾಗಿ ನಂಬಿದ. ತಾನು ಮಾಡಿದ ಕಾರ್ಯಗಳು ಕೈಗೂಡಿದಾಗ ಅದಕ್ಕೆಲ್ಲ ಆತನ ಆಶೀರ್ವಾದವೇ ಕಾರಣ ಎಂದು ಸಂತಸಗೊಂಡ, ಸಂಭ್ರಮಪಟ್ಟ. ಒಂದು ಅದರಲ್ಲಿ ವಿಫಲವಾದಾಗ ಅದಕ್ಕಾಗಿ ತನ್ನಲ್ಲಿನ ಯಾವುದೋ ಲೋಪ ಕಾರಣವೆಂದು ಅದಕ್ಕಾಗಿ ಆತನಲ್ಲಿ ಮೊರೆ ಇಟ್ಟ, ಪ್ರಾರ್ಥಿಸಿದ, ಮತ್ತೆ ಯತ್ನಿಸಿದ. ಹೀಗೆ ಮನುಷ್ಯ ಅನಾದಿ ಕಾಲದಿಂದಲೂ ತಲೆತಲಾಂತರಗಳಿಂದ ಈ ಜಗದ ಶಕ್ತಿಯಾಗಿ, ತನ್ನ ಜೀವನದ ಶಕ್ತಿಯಾಗಿ, ಜಗತ್ತಿನ ನಿಯಾಮಕನಾದ ಆ ದೇವರೇ ಎಂಬ ತಿಳುವಳಿಕೆಯನ್ನು ಇಟ್ಟುಕೊಂಡೇ ಇಲ್ಲಿಯವರೆಗೂ ಬಂದಿದ್ದಾನೆ. ಆ ತಿಳುವಳಿಕೆಯು ಕೇವಲ ಅರಿವು ಆಗಿ ಅಷ್ಟೇ ಇರದೆ ನಂಬಿಕೆಯಾಗಿ, ಪ್ರೀತಿ ಶ್ರದ್ಧೆಯಾಗಿ ಬೆಳೆಸಿಕೊಂಡ. ಇದು ದೇವರ ಬಗೆಗೆ ಈ ಜಗತ್ತಿನ ಎಲ್ಲ ಕಡೆಯ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣುವ ಸ್ವಭಾವ. ಈ ಸ್ವಭಾವವೇ ಕಾಲ ಕಳೆದಂತೆಲ್ಲ ನಮ್ಮಲ್ಲಿ ಜ್ಞಾನವು ಬೆಳೆದು ಅದು ನಾನಾ ವಿಧಗಳಲ್ಲಿ ಮೈದೆಳೆದು ಭಾವುಕತನದ ಭಕ್ತಿಯಾಗಿ ಬರಬರುತ್ತಾ ಒಂದು ತತ್ವಜ್ಞಾನವಾಗಿ ಮನುಷ್ಯನ ಮೇರುತನಕ್ಕೆ ಅಷ್ಟೇ ಅಲ್ಲ ಆತನ ದೈವತ್ವತನಕ್ಕೂ ಕೂಡ ಮೂಲ ಶಕ್ತಿ ಆಯಿತು ಎಂಬುದು ನಮ್ಮ ಪರಂಪರೆಯ ತಿಳುವಳಿಕೆಯಾಗಿದೆ.

0: ನಾವು ಈ ಜಗತ್ತನ್ನು ಅನುಭವಿಸುವ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳಂತಹ ಪಂಚೇಂದ್ರಿಯಗಳ ಮೂಲಕ ದೈವಿ ಸ್ವರೂಪವನ್ನು, ದೈವಿ ಭಾವವನ್ನು, ದೈವಿ ನೆಲೆಯನ್ನು, ದೈವಿ ಸಂದೇಶವನ್ನು, ದೈವಿ ಸ್ಪರ್ಶವನ್ನು ಅರಿಯುವ ಪ್ರಯತ್ನಕ್ಕೆ ಈ ಭಕ್ತಿಯೇ ಕಾರಣವಾಯಿತು. ಇದನ್ನೆಲ್ಲ ಗಮನಿಸಿದಾಗ ಭಕ್ತಿ ಅಂದರೆ ಭಾವ, ಸ್ವಭಾವ, ತಿಳುವಳಿಕೆ, ಜ್ಞಾನ ಎಂಬ ಇತ್ಯಾದಿ ನೆಲೆಯ ಒಂದು ಪರಿಜ್ಞಾನ ಎಂದಾಗಿ ನಮ್ಮ ಜೀವನದ ಅಸ್ತಿತ್ವದ ಮೂಲ ಶಕ್ತಿಯೇ ಆಗಿರೋದನ್ನು ಕಾಣುತ್ತೇವೆ. ಇಂಥ ಭಕ್ತಿಗೆ ನಮ್ಮಲ್ಲಿ ಬಹುದೊಡ್ಡದಾದ ಮತ್ತು ವೈವಿಧ್ಯಮಯವಾದ ಪರಂಪರೆ ಇದೆ. ಇದು ನಿಜಕ್ಕೂ ನಮ್ಮಲ್ಲಿ ಬೆರಗನ್ನು ಹುಟ್ಟಿಸುತ್ತದೆ. ದೇವ ಮತ್ತು ಮಾನವರ ನಡುವಿನ ಸಂಬಂಧದ ಬೆಸುಗೆಯಾದ ಈ ಭಕ್ತಿ ಮಾನವರಾದ ನಮ್ಮನ್ನೂ ಕೂಡ ದೇವರನ್ನಾಗಿಸಬಲ್ಲಂಥ ಮತ್ತು ಎಷ್ಟೋ ಬಾರಿ ದೇವರನ್ನೇ ಆಗಿಸಿದಂಥ ಅನೇಕ ನಿದರ್ಶನಗಳು ನಮ್ಮ ಪರಂಪರೆಯಲ್ಲಿ ಇಂದಿಗೂ ಕಾಣುತ್ತೇವೆ. ಇಂಥ ಭಕ್ತಿಗೆ ವಿಭಿನ್ನವಾದ ದೇಶ ಕಾಲಗಳಲ್ಲಿ, ವಿಭಿನ್ನವಾದ ಮತ ಧರ್ಮಗಳಲ್ಲಿ ಬಗೆ ಬಗೆಯ ವ್ಯಾಖ್ಯಾನ ತಿಳುವಳಿಕೆ ಇರುವುದನ್ನು ಕಾಣುತ್ತೇವೆ. ಆದರೆ ಬಹಳಷ್ಟು ಅಜ್ಞಾನಿಗಳು, ಮುಗ್ಧರು, ಅನಕ್ಷರಸ್ಥರು ತುಂಬಿರುವ ಈ ಜಗದಲ್ಲಿ ದೈವಿಕ ಭಕ್ತಿ ಯಾರಿಂದಲೂ ವಂಚಿತವಾಗಿಲ್ಲ, ಅತೀತವಾಗಿಲ್ಲ. ತಿಳುವಳಿಕೆ ನೆಲೆಯ ಭಕ್ತಿಗಿಂತ ಹೆಚ್ಚಾಗಿ ಅನಕ್ಷರಸ್ಥರು ಮುಗ್ಧರುಗಳಲ್ಲಿ ಅನುಸರಣಾತ್ಮಕವಾಗಿಯೇ ಭಕ್ತಿ ಇಲ್ಲಿ ಬಾಹುಳ್ಯತೆಯಿಂದ ಕೂಡಿದೆ, ಬಲಿಷ್ಠವಾಗಿದೆ. ಆದರೆ ಇದರಿಂದಾಗಿ ಒಂದು ವರ್ಗ ಇಂಥ ಜನರನ್ನ ಭಕ್ತಿ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಬಸವಣ್ಣನಂಥವರು ಈ ಭಕ್ತಿಯ ಹೆಸರಿನ ಡಂಬತನವನ್ನು ಬಯಲು ಮಾಡಿ ಪ್ರತಿಯೊಬ್ಬರಿಗೂ ತಿಳಿದು ಆಚರಿಸಬಹುದಾದ ತಿಳುವಳಿಕೆ ಪ್ರಧಾನವಾದ, ಅದರಲ್ಲೂ ನಿತ್ಯ ಜೀವನದ ಅವಶ್ಯಕತೆಗಳಾದ ಕಾಯಕ ದಾಸೋಹಗಳಂತ ತತ್ವ ಮೌಲ್ಯಗಳ ಮೂಲಕ ಭಕ್ತಿ ಅಂದರೆ ಅದು ಬೇರೆ ಯಾವ್ಯಾವುದೋ ರೀತಿಯ ಆಚರಣೆಯಲ್ಲ. ಅದು ಅರಿವು, ಆಚಾರ, ಕಾಯಕ, ದಾಸೋಹ, ವರ್ಗ, ವರ್ಣ, ಲಿಂಗರಹಿತವಾದ ತಿಳುವಳಿಕೆ ಎಂದೆಲ್ಲ ಅರ್ಥೈಸಿ ಇಡೀ ಮಾನವ ಕುಲದ ಚರಿತ್ರೆಯಲ್ಲಿ ಭಕ್ತಿಯ ಕುರಿತಾಗಿ ಹೀಗೆ ಸರಳವಾದ ಮಾನವೀಯವಾದ ಯಾರಾದರೂ ದೇವನಲ್ಲಿ ಬೆರೆಯಬಹುದಾದ ರೀತಿಯಲ್ಲಿ ಈ ಭಕ್ತಿಯನ್ನು ಅರ್ಥೈಸಿ ಆಚರಿಸಿ ಬಸವಣ್ಣನವರು ಇಂದಿಗೂ ಮಾದರಿಯಾದರು ಎಂಬುದನ್ನು ನಾವಿಲ್ಲಿ ಅರಿಯಬಹುದಾಗಿದೆ.
1: ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ ಚಿಂತನವನ್ನು ಕೇಳಿದರೆ ರಾಜ್ಯವ್ಯಾಪಿಯಲ್ಲಿ ವಿತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಕರುನಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಾರ್ಗಿ ಅವರಿಂದ ಕಥನಗಳು.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ನಾನು ಕಾಲೇಜಲ್ಲಿ ಪ್ರಾಂಶುಪಾಲ ಆಗಿದ್ದಾಗ ಒಂದು ಒಳ್ಳೆ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ವಿ. ಪ್ರತಿ ವರ್ಷ ಈ ಸಾಹಿತ್ಯದ ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಹೋಗಿ ಯಾರು ಸಾಹಿತಿಗಳ ದೊಡ್ಡವರಿದ್ದಾರೋ ಅವ್ರ ಮನೆಗೆ ಕರ್ಕೊಂಡು ಹೋಗೋದೊಂದು ಪದ್ಧತಿ ಇತ್ತು. ನಾನು ಸಾಮಾನ್ಯವಾಗಿ ಆಗಿದ್ದವ್ರು ಎಲ್ಲರದು ಪರಿಚಯ ಇರೋದ್ರಿಂದ ಅದು ಸುಲಭನೂ ಆಗಿತ್ತು. ಒಂದು ಸಲ ನಮ್ಮ ಕಾಲೇಜಿನ ಒಂದು 25-30 ಜನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಮಾಸ್ತಿಯವರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋದಂಥ ವಿದ್ಯಾರ್ಥಿನಿಯರಲ್ಲಿ ಇವತ್ತು ದೊಡ್ಡ ದೊಡ್ಡ ಸಾಹಿತಿಗಳಾಗಿದ್ದಾರೆ, ವಿಮರ್ಶಕೀಯರಾಗಿದ್ದಾರೆ ಅವರಲ್ಲಿ ಕೆಲವರು. ಅವರೆಲ್ಲ ಕರ್ಕೊಂಡು ಹೋದೆ ಮನೆಗೆ ಹೋದ್ರೆ ಅವಾಗ 90 ವರ್ಷ ಮಾಸ್ತಿಗೆ ಪ್ರೀತಿಯಿಂದ ಸಂಭ್ರಮದಿಂದ ಕರ್ಕೊಂಡು ಕೂಡಿಸಿದ್ರು, ತಾ ಮಾತಾಡಿದ್ರು. ಅದರ ಜೊತೆಗೆ ಈ ಬಂದಂತ ಎಲ್ಲ ಮಕ್ಕಳಿಗೂ 25-30 ಜನಕ್ಕೆ ಎಲ್ಲರೂ ಕೇಸರಿ ಬಾತು, ಖಾರ ಬಾತು, ಕಾಫಿ ಸಮಾರಾಧನೆ ಆಗೋಯ್ತು. ಹೊರಡ ಹೊತ್ತಿಗೆ ಎಲ್ಲ ಮಕ್ಕಳಿಗೂ ಬಾಳೆಹಣ್ಣು, ಮಲ್ಲಿಗೆ ಹೂವಿನ ದಂಡೆ ಎಲ್ಲರೂ ಕೊಡ್ಬೇಕು. ನಾನು ಮಾಸ್ತಿಯವ್ರಿಗೆ ಕೇಳಿದೆ, ಸರ್ ನಾವು ಯಾಕೆ ಇಲ್ಲಿ ಬಂದೀವಿ ಗೊತ್ತೋ? ನಿಮ್ಮನ್ನ ಕಾಲೇಜಿಗೆ ಕರೆಸ್ಕೊಂಡು ತೊಂದರೆ ಕೊಡಬಾರದು ಅಂತ ಹೇಳಿ, ನಿಮಗ್ ತೊಂದರೆ ಆಗ್ಬಾರ್ದು ಅಂತ ನಾವು ಇಲ್ಲಿ ಬಂದ್ರೆ ತುಂಬಾ ತೊಂದರೆ ತಗೊಂಡ್ಬಿಟ್ರಿ, ಯಾಕೆ ಮಾಡಕ್ ಹೋದ್ರಿ ನೀವೆಲ್ಲ? ಮಾಡೋ ಕಾರಣ ಇರ್ಲಿಲ್ಲ ಸರ್, ತೊಂದರೆ ಆಯ್ತು ನಿಮ್ಗೆ ಎಂದೆ. ಏನ್ ಹೇಳ್ಬೇಕು ಅವರು? ಏನ್ ಮೇಷ್ಟ್ರೆ ನೀವ್ ಹೇಳೋದೇನದು? ಇಷ್ಟ ಜನ ಮನೆಗೆ ಮಕ್ಕಳು ಬಂದಾಗ ತಿಂಡಿ ಕೊಡದ ಹಾಗೆ ಕಳ್ಸೋಕ್ ಆಗತ್ತೇನ್ರಿ? ಸರಿನಾದು ಅಂದ್ಬಿಟ್ಟು ನೋಡಿ, ನೆನ್ಪಿಡ್ಬೇಕು ಮೇಷ್ಟ್ರೆ, 90 ವರ್ಷದ ಹಿಂದೆ ಒಂದು ಹುಳು ಹುಡ್ತು, ಹುಳು ಅಳೋದ್ ಬಿಟ್ರೆ ಇನ್ನೇನು ಬರಲ್ಲ ಅದಕ್ಕೆ, ಅಂತ ಹುಳು ಅದು. ಆದ್ರೆ ಬೆಳೆದು ಇವತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿ ಕೂತ್ಕೊಂಡಿದೆ. ಅದನ್ನ ನೋಡೋದಕ್ಕೆ ಒಂದು ಕಾಲೇಜ್ ಪ್ರಿನ್ಸಿಪಾಲ್ರು ಮಕ್ಕಳು ಬರ್ತಾರೆ ಅಂದ್ರೆ ತಮಾಷೆನಾದು? ಭಗವಂತನ ಆಶೀರ್ವಾದ ಅಲ್ವೇ, ಭಗವಂತನ ಕೃಪೆ ಅಲ್ವೇ, ಆ ಕೃಪೆಯನ್ನು ಅಲಕ್ಷ್ಯ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು

0: ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ನಾನು ಹುಡುಗನಾಗಿದ್ದಾಗ ಮನೆಯಲ್ಲಿ ಬಹಳ ಬಡತನ ಇತ್ತು, ಆದಾಯ ಅಂತ ಇರಲಿಲ್ಲ. ಒಂದು ಸಲ ಮನೆಗೆ ಯಾರೋ ಅತಿಥಿಗಳು ಬಂದರು, ಕೊಡೋಕೆ ಮನೆಯಲ್ಲಿ ಏನೂ ಇಲ್ಲ. ನಮ್ಮ ತಂದೆ ಏನು ಮಾಡಿದ್ರು ಗೊತ್ತಾ, ದೇವರ ಮನೆಗೆ ಹೋಗಿ ಪೂಜೆಗೆ ಅಂತ ಇಟ್ಕೊಂಡಂತ ತಾಮ್ರ ತಟ್ಟೆ, ತೀರ್ಥದ ಬಟ್ಲು, ಉದ್ಧರಣೆ ಎಲ್ಲಾನು ಒಂದು ಚೀಲದಲ್ಲಿ ಹಾಕ್ಕೊಂಡು ಹಿಂದಿನ ಬಾಗಿಲಿಂದ ಹೋಗಿ ಹತ್ತಿರದ ಅಂಗಡಿಯಲ್ಲಿ ಅದನ್ನು ಗಿರ್ವಿ ಇಟ್ಟು ಒಂದು ಅಚ್ಚು ಬೆಲ್ಲ ತಗೊಂಬಂದ್ರು. ಆ ಬೆಲ್ಲ ಬಡದು ಚೂರು ಚೂರು ಮಾಡಿ ಬಂದವರಿಗೆಲ್ಲರಿಗೂ ಒಂದು ಲೋಟ ನೀರು, ಒಂದು ಬೆಲ್ಲದ ಅಚ್ಚು ಚೂರು ಕೊಟ್ಟರು. ಹೇಳಿದ್ರಂತೆ, ಸ್ವಾಮಿ ನಮ್ಮ ಮನೆಯಲ್ಲಿ ಇವತ್ತು ಏನೂ ಇಲ್ಲ, ಇಷ್ಟೇ ಇರೋದು ಬೆಲ್ಲ, ದಯವಿಟ್ಟು ತಗೊಂಡು ತೃಪ್ತಿ ಪಡಿ ಅಂತ ಹೇಳಿದ್ರಂತೆ. ಕಣ್ಣಲ್ಲಿ ನೀರು ಬಂದಿತ್ತು ಮಾಸ್ತಿಯವರು ಹೇಳುವಾಗ. ಅವ್ರು ಹೇಳಿದರು, ಮೇಷ್ಟ್ರೇ ಆ ಕಾಲಕ್ಕೆ ಏನೂ ಇಲ್ಲದಾಗ ನಮ್ಮ ತಂದೆ ನನಗೆ ಮಾದರಿ ಹಾಕಿಕೊಟ್ಟಿದ್ದಾರೆ. ತಂದೆ ಕಲಿಸಿದಂಥ ಪಾಠ ಇದು. ಅವತ್ತೇ ನಮ್ಮ ತಂದೆ ಹಾಗೆ ಮಾಡಿರಬೇಕಾದ್ರೆ ಭಗವಂತ ಕೊಟ್ಟಾಗ ಮನೆಗೆ ಬಂದವ್ರನ್ನ ಹಾಗೆ ಕಳಿಸೋಕ್ಕಾಗತ್ತೆ ನನಗೆ, ಇಲ್ಲ ಮಾಡಬೇಕು ಅಂದರು. ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಅದು. ಯಾರನ್ನು ಬಂದವ್ರನ್ನ ಹಾಗೆ ಸಾಕು ಹಾಕ್ಬಿಡ್ತೀವಲ್ಲ ನಾವು ಮನೆಗೆ ಬಂದವ್ರನ್ನ. ಯಾರಾದರೂ ಸುಮ್ಮನೆ ಬರ್ತಾರೆ ಮನೆಗೆ, ಊಟ ಇಲ್ಲ ಅಂತ ಬರ್ತಾರೆ, ಕಾಫಿ ಇಲ್ಲ ಅಂತ ಬರ್ತಾರೆ. ಅವ್ರಿಗೆ ಬಂದಾಗ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಗೌರವವನ್ನು ತೋರಿಸುವಂಥ ರೀತಿ ಯಾವುದು, ಮಾತಾಡಿಸೋ ರೀತಿ ಅಂಥದ್ದು. 90 ವರ್ಷದ ಮಾಸ್ತಿ, ಪರಿಪಕ್ವ ಜೀವ ಅದು. ನಾನು ಏನು ಹೇಳೋಕ್ಕಾಗಲಿಲ್ಲ, ಎದ್ದು ನಮಸ್ಕಾರ ಮಾಡಿದೆ, ಗಂಟಲು ಬಿಗಿದು ಬಂದಿತ್ತು ನನಗೆ. ದೊಡ್ಡವರು ಬದುಕಿದಂಥ ಪರಿ ಇದು. ಮಾಸ್ತಿಯವರ ಸಾಹಿತ್ಯ ಎಷ್ಟು ದೊಡ್ಡದಾಗಿತ್ತೋ ಅವರ ವೈಯಕ್ತಿಕ ಜೀವನ ಅಷ್ಟೇ ದೊಡ್ಡದಾಗಿತ್ತು. ಅದೇ ಅವರ ಜೀವನದ ಸೊಗಸು. ಆ ಜೀವನದ ಸೊಗಸು ಅವರ ಸಾಹಿತ್ಯಕ್ಕೆ ಒಂದು ದೊಡ್ಡ ಸುಗಂಧವನ್ನು ತಂದಿತ್ತು. ಯಾಕೆಂತ ಮನುಷ್ಯ ನೆನೆಸ್ಕೋಬೇಕು ತಂಪೊತ್ತಿನಲ್ಲಿ ಅಂತಂದ್ರೆ, ಅವ್ರು ಬದುಕಿದಂತಹ ಮಾರ್ಗದರ್ಶನ ಇದೆಯಲ್ಲ, ರೀತಿ ಇದೆಯಲ್ಲ, ಕಣ್ಣು ಮುಂದೆ ಕಟ್ಟು ಆಗಿಲ್ವ, ಒಂದು ಚೂರು ಸೊಕ್ಕಿಲ್ಲ, ನಾನು ದೊಡ್ಡ ಸಾಹಿತಿಯನ್ನು ನೋಡೋಕೆ ಬಂದಿದ್ದಾರೆ ಇವರೇನು ಅಲ್ಲೇ ಕೂಡಿಸಿ ಕಳಿಸುವಂತಿಲ್ಲ. ಆ ಪ್ರೀತಿ ಇವತ್ತು ಮಾಸ್ತಿ ನೆನೆಸೋದು ಸಾಹಿತ್ಯಕ್ಕೋಸ್ಕರ ನಾನು ಎಷ್ಟು ನೆನೆಸ್ಕೋತೀನೋ ಅಷ್ಟೇ ಅವರ ಅತ್ಯಂತ ನಿಗರ್ವಿಯಾದಂತಹ ನಡತೆ, ಆ ಪ್ರೀತಿ ಅವ್ಯಾಜ ಅಂತಃಕರಣ ನಮ್ಮ ಜೀವನವನ್ನು ತುಂಬಿಬಿಡುತ್ತದೆ, ಬದುಕಿನಲ್ಲಿ ಬೆಳದಿಂಗಳಾಗಿ ಹರಡ್ಕೊಂಡು ಬರ್ತದೆ. ಅದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗಾದರೂ ಪಾಲಿಸೋದಾದರೆ ನಮ್ಮ ಸುಸಂಸ್ಕೃತ ಜೀವನ ಹೆಚ್ಚು ಪರಿಷ್ಕಾರ ಆಗ್ತದೆ ಅಂತ ಅನಿಸ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಸರಿಯಾಗಿ 6:40:30. ಈಗ ನೇಗಿಲ ಮಿಡಿತ. ವಿಷಯ ಕಾಳು ಮೆಣಸಿನ ಗುಣಮಟ್ಟದ ಸಸ್ಯಗಳ ತಯಾರಿಕೆ. ಮಾಹಿತಿಯನ್ನು ನೀಡುವ ತಜ್ಞರು ಡಾ ಸಂಧ್ಯಾ ಜೇಸಿ, ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕಾ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಮೂಡಿಗೆರೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ ಜೀಸಿ. ನಾನು ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ವಿಭಾಗ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಂದು ನಾವು ಕಾಳು ಮೆಣಸಿನ ಗುಣಮಟ್ಟದ ಸಸಿಗಳ ತಯಾರಿಕೆ ಕುರಿತಂತೆ ಚರ್ಚಿಸೋಣ. ಈ ಕಾಳು ಮೆಣಸಿನ ಉತ್ತಮವಾದಂತಹ ಸಸಿ ಪಡೀಲಿಕ್ಕೆ ಮೊದಲಿಗೆ ನಾವು ತಾಯಿ ಬಳ್ಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ತಾಯಿ ಬಳ್ಳಿ ಯಾವ ರೀತಿ ಇರಬೇಕಂದ್ರೆ ಸದೃಢವಾಗಿ ಬೆಳೆದಿರಬೇಕು, ಅಧಿಕ ಇಳುವರಿ ಕೊಡಬೇಕು, ಹಾಗೆ ಕನಿಷ್ಠ 5 ವರ್ಷದ ನಂತರ ತಾಯಿ ಬಳ್ಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾಕೆ 5 ವರ್ಷ ಅಂತಂದ್ರೆ, 5 ವರ್ಷದ ಒಳಗಿನ ಬಳ್ಳಿಗಳು ಏನಿರುತ್ತೆ ಅವು ಅಷ್ಟಾಗಿ ಬಲ್ತಿರೋದಿಲ್ಲ. ಅಂತಹ ಬಲಿದಲೆ ಇರುವಂತಹ ಕಾಂಡಗಳನ್ನ ನಾವು ತೆಗೆದುಕೊಂಡ್ರೆ ನಿಮ್ಮಲ್ಲಿ ಸಸಿಗಳು ಕೂಡ ಉತ್ತಮವಾಗಿ ಬರೋದಿಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, 5 ವರ್ಷದ ನಂತರದ ತಾಯಿ ಬಳ್ಳಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿ ತಾಯಿ ಬಳ್ಳಿ ಅತಿ ಹೆಚ್ಚು ಫಸಲು ಬಿಡಬೇಕು. ಸಾಮಾನ್ಯವಾಗಿ ಈ ಒಂದು ಕಾಳು ಮೆಣಸಿಗೆ ಸೊರಗು ರೋಗ ತುಂಬಾನೇ ಕಾಣುತ್ತೆ. ಆ ಸೊರಗು ರೋಗಕ್ಕೆ ತುತ್ತಾಗ್ದಲೇ ಇರುವಂತಹ ಬಳ್ಳಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿದ ನಂತರ ತಾಯಿ ಬಳ್ಳಿಯಿಂದ ಹರಿದು ಹೋಗುವಂತಹ ಬಳ್ಳಿಗಳನ್ನ ಕತ್ತರಿಸಬೇಕಾಗತ್ತೆ. ಈ ಹರಿದು ಹೋಗುವ ಬಳ್ಳಿಗಳೇನಂದ್ರೆ ಭೂಮಿ ಮೇಲೆ ಹರಿದಾಡುತ್ತೆ. ಈ ಕಾಂಡಗಳಿಂದ ಯಾವುದೇ ರೀತಿ ಕಾಯಿ ಆಗ್ಲಿ ಹಣ್ಣಾಗ್ಲಿ ಬಿಡುವುದಿಲ್ಲ. ಇಂತಹ ಬಳ್ಳಿಗಳನ್ನ ನಾವು ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಅಂತ ಬಳ್ಳಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಈ ಕಾಂಡಗಳನ್ನ ತೆಗೆದಾದ್ಮೇಲೆ ಕಾಂಡದ ತುದಿ ಭಾಗ ಮತ್ತು ಗೆಡ್ಡೆ ಭಾಗ ಎರಡನ್ನೂ ಕೂಡ ಕತ್ತರಿಸಿ ತೆಗೆಯಬೇಕು. ಯಾಕೆಂದ್ರೆ ಈ ಭಾಗಗಳಿಂದ ಸರಿಯಾಗಿ ಬೇರ್ಗಳು ಬರೋದಿಲ್ಲ. ಇನ್ನು ಮಧ್ಯಭಾಗದ ತುಂಡುಗಳನ್ನು ಎಲ್ಲಾ ಎಲೆಗಳನ್ನ ತೆಗೆದ್ಬಿಟ್ಟು ಒಂದು ಅಥವಾ ಎರಡು ಗೆಣ್ಣೀರೊಂದಿಗೆ ಕತ್ತರಿಸಬೇಕಾಗತ್ತೆ. ಹಾಗೆ ಕತ್ತರಿಸುವಾಗ ನೋಡ್ಕೊಳ್ಳಿ, ಯಾವುದೇ ರೀತಿ ಸಿಬ್ರು ಎಳ್ದಂಗೆ ಕತ್ತರಿಸಬೇಕಾಗತ್ತೆ. ಹಾಗೆ ಏನು ಬುಡ ಭಾಗ ಇರುತ್ತಲ್ಲ ಅದು ಮೊಣುಪಾಗಿ ಅಥವಾ ಚೂಪಾಗಿ ಕತ್ತರಿಸಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಹೆಚ್ಚು ಬೇರು ಬಿಡುವಿಕೆ ಆಗಿ ಉತ್ತಮವಾದಂತಹ ಸಸಿಗಳನ್ನ ನಾವು ಬೆಳಿಬಹುದಾಗಿದೆ. ಇನ್ನು ಕಟ್ ಮಾಡಿದ ನಂತರನೇ ನೀವು ಅದನ್ನ ಹಾಕಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ನಾಟಿಗೆ ಉಪಯೋಗಿಸುವಾಗ ಅದು ತೇವಾಂಶ ಕಡಿಮೆ ಆಗಿರಬಾರ್ದು, ಅದನ್ನ ಎಚ್ಚರ ವಹಿಸಬೇಕಾಗತ್ತೆ. ಹಾಗೆ ಆಗ್ಲೇ ಹೇಳಿರುವ ಹಾಗೆ ಇದರಲ್ಲಿ ಸೊರಗು ರೋಗ ಜಾಸ್ತಿ ಇರೋದ್ರಿಂದ ಕಾಂಡವನ್ನು ನಾಟಿಗೆ ಸಿದ್ಧಪಡಿಸಿದ ನಂತರ ಶಿಲೀಂದ್ರನಾಶಕದಿಂದ ಟ್ರೀಟ್ ಮಾಡಬೇಕಾಗತ್ತೆ. ಯಾವ ಶಿಲೀಂದ್ರನಾಶಕ ಅಂದ್ರೆ ಬ್ಯಾವಿಸ್ಟಿನ್. ಇದನ್ನ ಹೇಗೆ ರೆಡಿ ಮಾಡ್ಕೋಬೇಕಂದ್ರೆ 1 ಗ್ರಾಂ ಪುಡಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಕಾಂಡಗಳೇನಿರ್ತೀರ ತಯಾರಿಸಿದ ಕಾಂಡಗಳನ್ನ 10 ನಿಮಿಷ ಅದರಲ್ಲಿ ನೆನೆಸಬೇಕಾಗತ್ತೆ. ಅದಾದ್ಮೇಲೆ ಅದನ್ನ ನೆರಳಲ್ಲಿ ಒಣಗಿಸಿ ನೀವು ಬಳಸೋದ್ರಿಂದ ಶಿಲೀಂದ್ರ ರೋಗವನ್ನ ತಡೆಗಟ್ಟಬಹುದು. ಹಾಗೆ ಕಾಂಡಗಳು ಉತ್ತಮವಾಗಿ ಬೇರ್ ಬಿಡಬೇಕಂದ್ರೆ ನಮ್ಗೆ ಒಂದು ಮಾರುಕಟ್ಟೆಯಲ್ಲಿ ಸಸ್ಯ ಪ್ರಚೋದಕ ಸಿಗುತ್ತೆ, ಅದರ ಹೆಸರು IBA ಅಂತೇಳಿ. ಅದನ್ನ 1000 PPM ರೆಡಿ ಮಾಡ್ಕೋಬೇಕು. 1000 PPM ಹೆಂಗ್ ಮಾಡ್ಕೋಬೇಕಂತಂದ್ರೆ 1 ಗ್ರಾಂ IBA ಪುಡಿಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಬೇಕು. ನೆನ್ಪಿಟ್ಕೊಳ್ಳಿ, ಈ IBA ಪುಡಿಯನ್ನ ಡೈರೆಕ್ಟ್ ಆಗಿ ನೀವು ನೀರಿಗೆ ಹಾಕೋದ್ರಿಂದ ಅದು ಕರಗೋದಿಲ್ಲ. ಅದನ್ನ ಮೊದಲು ಆಲ್ಕೋಹಾಲ್ ಅಲ್ಲಿ ಕರಗಿಸಿ ತದನಂತರ 1 ಲೀಟರ್ ನೀರಿಗೆ ನೀವು ಬೆರೆಸಬೇಕಾಗತ್ತೆ. ಅದಾದ್ಮೇಲೆ ಈ ತಯಾರಿಸಿದ ಕಡ್ಡಿಗಳನ್ನ 1 ಅಥವಾ 2 ಕಾಂಡಗಳನ್ನು ಪ್ರತಿ ಬುಟ್ಟಿಯಲ್ಲಿ ನಾಟಿ ಮಾಡಬೇಕಾಗತ್ತೆ. ನಾಟಿ ಮಾಡಿದ ನಂತರ ಈ ಬುಟ್ಟಿಗಳನ್ನ ಪಾಲಿಯೋಸ್ ಅಥವಾ ಹಸಿರು ಮನೆಗಳಲ್ಲಿ ಇಟ್ಟು ಚೆನ್ನಾಗಿ ನೀರು ಮತ್ತೆ ರಸಗೊಬ್ಬರನ ಕೊಟ್ಟು ಪೋಷಿಸಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಹೆಚ್ಚಾಗಿ ನೀರು ಕೂಡ ಕೊಡಬಾರ್ದು. ಹೆಚ್ಚು ನೀರು ಕೊಟ್ಟಲ್ಲಿ ನಿಮ್ಗೆ ಕೊಳೆ ರೋಗ ಬರುವ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮಿತವಾದಂತ ನೀರನ್ನ ಕೊಡಬೇಕಾಗತ್ತೆ. ಇನ್ನು ನೀವು ತೋಟಕ್ಕೆ ಉಪಯೋಗಿಸೋದಾದ್ರೆ ಚೆನ್ನಾಗಿ ಬೆಳೆದಂತಹ ಕಾಂಡ ಕಡ್ಡಿಗಳು 4-5 ಎಲೆಗಳನ್ನ ಹೊಂದಿರಬೇಕು. ಉತ್ತಮವಾದಂತಹ ಬೇರಿನ ಸಮೂಹ ಇತ್ತು ಅಂದ್ರೆ ಈ ನಾಟಿಗೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಉತ್ಕೃಷ್ಟವಾದ ಗಿಡವನ್ನ ನೀವು ನಾಟಿ ಮಾಡೋದ್ರಿಂದ ಆ ಗಿಡ ಮುಖ್ಯ ಭೂಮಿಯಲ್ಲಿ ಚೆನ್ನಾಗಿ ಹೊಂದಿಕೊಂಡು ಚೆನ್ನಾಗಿ ಬೆಳೆಯಲಾರಂಭಿಸುತ್ತದೆ. ನಂತರ ಉತ್ತಮ ಬಳ್ಳಿಗಳನ್ನು ಪಡೆದು ಮುಂದಿನ ದಿನ ಹೆಚ್ಚಿನ ಇಳುವರಿಯನ್ನು ಕೂಡ ನಿರೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8296457341. ಧನ್ಯವಾದಗಳು.
3: ಇದುವರೆಗೂ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಗುಣಮಟ್ಟದ ಸಸಿಗಳ ತಯಾರಿಕೆ ಕುರಿತು ಮಾಹಿತಿಯನ್ನು ನೀಡಿದ ತಜ್ಞರು ಡಾ ಸಂಧ್ಯಾ ಜೇಸಿ, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:35. ಈಗ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ
6: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಚಂದುಶ್ರೀ ಬಿಪಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಜಿ ಪುಷ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ
8: ಗರ್ಭಿಣಿಯರಲ್ಲಿ ಫೋಲಿಕ್ ಆಮ್ಲ ಅಂತಕ್ಕಂಥದ್ದು, ಫೋಲಿಕ್ ಆಸಿಡ್ ಅಂತ ಹೇಳ್ತೀವಿ. ಇದರ ಸೇವನೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಅತ್ಯಗತ್ಯ. ಇದು ಮಗುವಿನ ಮೆದುಳು ಮತ್ತು ಬೆನ್ನು ಉರಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತದೆ. ಇದು ಎಷ್ಟು ಸೇವಿಸಬೇಕು? 0.4-0.8 mg/day ಅಷ್ಟು ಜನರಲ್ ಪಾಪ್ಯುಲೇಷನ್ಗೆ, ರಿಸ್ಕ್ ಇಲ್ಲದೆ ಇರೋ ಪಾಪ್ಯುಲೇಷನ್ಗೆ ನಾವು ಕೊಡ್ತೀವಿ. ಹೈ ರಿಸ್ಕ್ ಪಾಪ್ಯುಲೇಷನ್ಗೆ ಯೂಶಲಿ 4-5 mg ಅಷ್ಟು ಕೊಡ್ತೀವಿ. ಈ ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಸಂಬಂಧದಲ್ಲಿ ಮದುವೆ ಆಗಿರೋದು, ಇಲ್ಲ ಫಿಟ್ಸ್ ಇರುತ್ತೆ ಅವರು ಫಿಟ್ಸ್ ಮಾತ್ರೆಗಳನ್ನ ತಗೋತಾ ಇರ್ತಾರೆ, ಇಲ್ಲ ಮುಂಚೆ ಅಬಾರ್ಷನ್ಸ್ ಆಗಿರುತ್ತೆ ಅವರಿಗೆ. ಇಂಥವ್ರಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೋಸ್ನ ಜಾಸ್ತಿ ಮಾಡಿ 4-5 mg/day ಅಷ್ಟು ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆ ಪ್ರಿಕನ್ಸೆಪ್ಷನ್ ಪೀರಿಯಡ್ ಅಲ್ಲೇ ಸ್ಟಾರ್ಟ್ ಮಾಡಕ್ ಹೇಳ್ತೀವಿ. ನಂತರ ಪ್ರೆಗ್ನೆನ್ಸಿ ಆದ್ಮೇಲೆ ಫಸ್ಟ್ 3 ತಿಂಗಳು ಇದನ್ನ ಖಂಡಿತವಾಗಿ ಕಡ್ಡಾಯವಾಗಿ ಕಂಟಿನ್ಯೂ ಮಾಡಬೇಕು. 3 ತಿಂಗಳ ನಂತರನೂ ಕೂಡ ಕಂಟಿನ್ಯೂ ಮಾಡ್ತಾರೆ ಕೆಲವು ಗೈನಕಾಲಜಿಸ್ಟ್ಗಳು, ಬಟ್ ಅಟ್ ಲೀಸ್ಟ್ ಪ್ರಿಕನ್ಸೆಪ್ಷನ್ ಪ್ರೆಗ್ನೆನ್ಸಿ ಆಗಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಫಸ್ಟ್ 3 ಮಂತ್ಸ್ ಇದನ್ನ ತಗೊಳ್ಳೋದ್ರಿಂದ ಮಗುವಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್. ಈ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂದ್ರೆ ಮೆದುಳಲ್ಲಿ ಕೆಲವು ಡಿಫೆಕ್ಟ್ಸ್ ಆಗುತ್ತೆ, ಮಿನಿಂಗೋಮೈಲೋಸೀಲೋ, ಹೈಡ್ರೋಸೆಫಿಲಸ್, ಬ್ರೈನ್ ದಪ್ಪ ಆಗ್ತಕ್ಕಂಥದ್ದು, ಮತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾದ್ರೂ ಅಬ್ನಾರ್ಮಾಲಿಟೀಸ್ ಇರುತ್ತೆ, ಮೆನಿಂಗೋಸೀಲ್ ಆ ತರದ್ದೆಲ್ಲ ತಡೆಗಟ್ಟಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಮದರ್ ಏನಾದ್ರೂ ಡಯಾಬಿಟಿಕ್ ಮುಂಚೆನೆ, ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಡಯಾಬಿಟಿಕ್ಸ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ನ ತಡೆಗಟ್ಟೋದಕ್ಕೆ, ಸ್ಪೈನಲ್ ಕಾರ್ಡ್ ಡಿಫಾರ್ಮಿಟೀಸ್ ನ ಪ್ರಿವೆಂಟ್ ಮಾಡಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಎಷ್ಟು ದಿನಗಳವರೆಗೆ ಸೇವಿಸಬೇಕು ಅಂತ ಹೇಳಿದ್ರೆ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಇದು ತುಂಬಾ ಇಂಪಾರ್ಟೆಂಟ್. ಇದಲ್ದಲೆ ಇದು ಅನಿಮಿಯಾ ಅಂದ್ರೆ ರಕ್ತಹೀನ

0: ತಡೆಗಟ್ಟುವಿಕೆಗೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತೆ ಅಬಾರ್ಷನ್ಸ್ ನ ಪ್ರಿವೆಂಟ್ ಮಾಡುತ್ತದೆ. ನಾರ್ಮಲ್ ಆಗಿರ್ತಕ್ಕಂತ ಆಹಾರದಲ್ಲೂ ಕೂಡ ನಮ್ಗೆ ಫೋಲಿಕ್ ಆಸಿಡ್ ಸಿಗುತ್ತೆ. ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಹೆಸರು ಬೇಳೆ, ತೊಗರಿ ಬೇಳೆ, ಬೀಟ್ರೂಟ್, ಬ್ರೊಕೋಲಿ, ಬೆಂಡೆಕಾಯಿ ಮತ್ತೆ ಹಣ್ಣುಗಳಲ್ಲಿ ಸಿಟ್ರಸ್ ಫ್ರೂಟ್ಸ್, ಕಿತ್ಲೆ, ನಿಂಬೆಹಣ್ಣು, ಮೂಸಂಬಿ ಇಂಥ ತಗೊಳೋದ್ರಿಂದ ನಮಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಐರನ್ ಯಾವಾಗ ತಗೋಬೇಕು ಪ್ರೆಗ್ನೆನ್ಸಿಲಿ ಮತ್ತೆ ಎಷ್ಟು ಡೋಸಲ್ಲಿ ತಗೋಬೇಕು? ಐರನ್ ನಮಗೆ ಪ್ರೆಗ್ನೆನ್ಸಿಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯೂಶ್ವಲಿ ಫಸ್ಟೇ ನಮ್ಮ ಇಂಡಿಯಾದಲ್ಲಿ ಅನಿಮಿಯಾ ಅಂತಕ್ಕಂಥದ್ದು ತುಂಬಾ ಕಾಮನ್ ಆಗಿದೆ. ಅಂದ್ರೆ ರಕ್ತ ಕಡಿಮೆ ಇರುತ್ತೆ ಎಷ್ಟೊಂದು ಜನರಲ್ಲಿ. ಆ ಒಂದು ಸ್ಥಿತಿಲಿ ಅವರು ಪ್ರೆಗ್ನೆಂಟ್ ಆದಾಗ ಪ್ರೆಗ್ನೆನ್ಸಿ ಡಿಮಾಂಡ್ಸ್ ಮೋರ್ ಐರನ್, ಅಂದ್ರೆ ಮಗು ಬೆಳವಣಿಗೆಗೆ ಹೆಚ್ಚು ಐರನ್ ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಕೆಂಪು ರಕ್ತ ಕಣಗಳ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗತ್ತೆ ಬ್ಲಡ್ ವಾಲ್ಯೂಮ್ಗೆ ತಕ್ಕಂಗೆ. ಬ್ಲಡ್ ವಾಲ್ಯೂಮ್ ಆಲ್ಮೋಸ್ಟ್ 40% ಅಷ್ಟು ಪ್ರೆಗ್ನೆನ್ಸಿ ಜಾಸ್ತಿ ಆಗೋದ್ರಿಂದ ಅದೇ ರೇಷಿಯೋಗೆ ಆರ್ಬಿಸಿಸ್ ಜಾಸ್ತಿ ಆಗಕ್ಕೆ ಆಗಲ್ಲ. ಸೊ ಹಾಗಾಗಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಆಗೇ ಆಗತ್ತೆ ಪ್ರೆಗ್ನೆನ್ಸಿಗಳಲ್ಲಿ. ಸೊ ಹಾಗಾಗಿ ನಾವು ಐರನ್ ಸಪ್ಲಿಮೆಂಟ್ಸ್ ನ ಕೊಡಲೇಬೇಕು. 30-60 mg ಎಲಿಮೆಂಟಲ್ ಡೈಲಿ ಐರನ್ ನ ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳು ಆದ ನಂತರ ಪ್ರೆಗ್ನೆನ್ಸಿ 4ನೇ ತಿಂಗಳಿಂದ ಪ್ರಾರಂಭ ಮಾಡ್ತೀವಿ. ಇನ್ನ ಕೆಲವರಲ್ಲಿ 11 ಗ್ರಾಮ್ 10 ಗ್ರಾಮ್ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ದಿನಕ್ಕೆ 2 ಮಾತ್ರೆ ತಗೊಳಕ್ ಹೇಳ್ತೀವಿ. ಅವಾಗ 60-120 mg ಪರ್ ಡೇ ಬೇಕಾಗತ್ತೆ ಎಲಿಮೆಂಟಲ್ ಐರನ್. ಸೊ ಇದನ್ನ ಯಾವಾಗ ತಗೋಬೇಕು, ಊಟ ಆದ ನಂತರ 1-2 hours ಆದ್ಮೇಲೆ ಖಾಲಿ ಹೋಟೆಲ್ ತಗೊಳ್ಳೋದ್ರಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಕ್ಯಾಲ್ಸಿಯಂ ಮಾತ್ರೆ ಜೊತೆ ಇದನ್ನ ತಗೋಬಾರ್ದು. ನೆಕ್ಸ್ಟ್ ಟೀ, ಕಾಫಿ ಇದ್ರ ಜೊತೆನೂ ತಗೊಳ್ಳೋದ್ರಿಂದ ಇದ್ರ ಅಬ್ಸಾರ್ಪ್ಷನ್ ನ ಕಡಿಮೆ ಆಗುತ್ತೆ. ಸೊ ಮಗು ಅಬಾರ್ಷನ್ಸ್ ಆಗೋದು, ಆಮೇಲೆ ಮಗುವಿನ ಗ್ರೋತ್ ಕಡಿಮೆ ಆಗೋದು, ಇದೆಲ್ಲ ತೊಂದರೆ ಆಗುತ್ತೆ ಐರನ್ ನ ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ. ನೆಕ್ಸ್ಟ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ನ ನಾವು ಡೈಲಿ ಯೂಶ್ವಲಿ ನಾವು ಬೆಳಗ್ಗೆ ಹೊತ್ತು ತಗೋಬೇಕಾಗತ್ತೆ. ಯಾವಾಗ ತಗೋಬೇಕು, ಊಟ ಆದ ನಂತರ ತಗೋಬೇಕಾಗತ್ತೆ. ಆಮೇಲೆ ಈ ಕ್ಯಾಲ್ಸಿಯಂ ತಗೊಂಡಾಗ 500 mg ಅಷ್ಟು ಕ್ಯಾಲ್ಸಿಯಂ ನಮಗೆ ಡೈಲಿ ಬೇಕಾಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೋಸ್ಟ್ ಕಾಮನ್ ಆಗಿ ನಾವು ತಗೊಳ್ತಕ್ಕಂತ ಅಥವಾ ಕ್ಯಾಲ್ಸಿಯಂ ಸಿಟ್ರೇಟ್, ಇದು ಸಪ್ಲಿಮೆಂಟ್ಸ್. ಇದನ್ನ D3 ಜೊತೆ ಕಾಂಬಿನೇಷನ್ ಕೊಟ್ಟಾಗ ಅಬ್ಸಾರ್ಪ್ಷನ್ ಇನ್ನು ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಕಾಲು ಹಿಡ್ಕೊಳ್ಳುತ್ತೆ ಮೇಡಮ್ ಅಂತ ಹೇಳ್ತಾರೆ, ಅಥವಾ ನಮ್ಗೆ ಬೆನ್ನೋವು ತುಂಬಾ ಬರ್ತಿದೆ ಅಂತಾರೆ. ಅಂತವ್ರಲ್ಲಿ ನಾವು ಡೋಸ್ ನ ಡಬಲ್ ಮಾಡಿ ಕೊಡಬಹುದು. ಇದನ್ನು ಕೂಡ ಯೂಶ್ವಲಿ ಆಫ್ಟರ್ 3 ತಿಂಗಳಾದ್ಮೇಲೆ ನಾವು ಕೊಡ್ತೀವಿ. ಅಂಡ್ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನಂತ ಹೇಳಿದ್ರೆ ಮೋಷನ್ ಗಟ್ಟಿ ಆಗೋದು, ಆಮೇಲೆ ಗ್ಯಾಸ್ಟ್ರೈಟಿಸ್ ಆಗೋದು. ಸೊ ಹಾಗಾಗಿ ಇದನ್ನ ನೋಡಿ ಕೊಡ್ಬೇಕಾಗತ್ತೆ ನಾವು. ಸೊ ಇದಿಷ್ಟು ಕ್ಯಾಲ್ಸಿಯಂ, ಐರನ್ ಮತ್ತೆ ಫೋಲಿಕ್ ಆಸಿಡ್ ಯಾವಾಗ ತಗೋಬೇಕಾಗಿರ್ತಕ್ಕಂತ ಒಂದು ಮಾಹಿತಿ.
1: ಧನ್ಯವಾದಗಳು. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಡುವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ಪೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
2: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ, ನುರಿತ ವೈದ್ಯರ ತಂಡದಿಂದ, ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
4: ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ.
5: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
6: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
7: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇದಂತೆ ಪಯಣಿಗರು.
8: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
9: ಬದುಕು ಚಟಕಾ ಬಂಡಿ
8: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತದೆ.

ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಎನ್ ಶ್ರೀನಿವಾಸ ಮೂರ್ತಿ ಅವರ ವಯಲಿನ್ ವಾದನ ಕೇಳುವಿರಿ. ಲಾಲ್ಗುಡಿ ಜಿ ಜಯರಾಮನ್ ಅವರ ರಚನೆಯನ್ನ ಕೇಳುವಿರಿ ತಿಲ್ಲಾನ ರಾಗದಲ್ಲಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆ ಕಾರ್ಯಕ್ರಮದಲ್ಲಿ ಮೂಡಿಬರುವುದು. 9:35 ಭಾವಗೀತೆಗಳನ್ನು ಕೇಳುವಿರಿ. 10:00 ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾರಸ ಪ್ರಶ್ನೆಗಳನ್ನು ಕೇಳಲಾಗುವುದು. ಇದಕ್ಕೆ ನೀವು ವಾಟ್ಸ್ಆಪ್ ಸಂದೇಶದ ಮೂಲಕ ಉತ್ತರಗಳನ್ನು ಕಳುಹಿಸುತ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬಹುದು. 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಮೆಚ್ಚಿದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳ ಕಾರ್ಯಕ್ರಮ. 11:45 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಬಿದರಕೆರೆಯ ಶ್ರೀಮತಿ ವಿಜೇಂದ್ರಮ್ಮ ಹಾಗೂ ತಂಡದವರಿಂದ ಕೌರವ ಪಾಂಡವ ಪದಗಳನ್ನು ಕೇಳುವಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇನ್ನು 11:15 ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಿಗಳೂರು ತಾಲೂಕು ಬಿದರಕೆರೆಯ ಶ್ರೀಮತಿ ವಿಜಯನರಮ್ಮ ಹಾಗೂ ತಂಡದವರಿಂದ ಕೌರವ ಪಾಂಡವ ಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಕ್ಕೆ ಪ್ರದೇಶ ಸಮಾಚಾರ ಮೂಡಿಬರುವುದು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಕ್ಕೆ FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುತ್ತಿದೆ.

0: ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲ ಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1 to June 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150th ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24 ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೇ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದ್ದೀವಿ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ ಜೂನ್ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28ರಂದು ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1ರಂದು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
6: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
5: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
7: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ, ಅದು ನಿಮ್ಮ ಫೋನ್ ಅಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಗಾಟ್ ವ್ಯಾಕ್ಸಿನ್ಸ್ ಡ್ಯೂರಿಂಗ್ ಕೋವಿಡ್. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
4: ಕರ್ನಾಟಕದ ಪರಂಪರೆಯ ಪ್ರತೀಕವಾಗಿರುವ ಸರ್ಕಾರಿ ಉದ್ದಿಮೆ ಲಿಡ್ಕರನ್ನು ಬೆಂಬಲಿಸಿ ಚರ್ಮಕುಶಲ ಕರ್ಮಿಗಳ ಬಾಳು ಬೆಳಗಿಸಿ. ಗುಣಮಟ್ಟದಲ್ಲಿ ರಾಜಿ ಇಲ್ಲ, ವಿನ್ಯಾಸದಲ್ಲಿ ಸಾಟಿ ಇಲ್ಲ. ಅಪ್ಪಟ ಚರ್ಮೋತ್ಪನ್ನಗಳು ವಿಶಿಷ್ಟ ಶೈಲಿಯಲ್ಲಿ ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ಲಿಡ್ಕರ್, ನಂಬಿಕೆ ನಿರಂತರ.

0: ಆತ್ಮೀಯ ಕೇಳುಗರೆ ಗಮನಿಸಿ, 220 ಕೆವಿ ಎಂಆರ್ಎಸ್ ಮುಖ್ಯ ಸ್ವೀಕರಣ ಕೇಂದ್ರದಲ್ಲಿ 66 ಕೆವಿ ಡಿವಿಜಿ 1 ಬಸ್ ತ್ರೈಮಾಸಿಕ ನಿರ್ವಹಣಾ ಕೆಲಸ ಹಮ್ಮಿಕೊಂಡಿರುವುದರಿಂದ ತಾವರೆಚಟ್ನಹಳ್ಳಿ ವಿವಿ ಕೇಂದ್ರದಿಂದ ವಿದ್ಯುತ್ ಸರಬರಾಜು ಆಗುವ ಪ್ರಮುಖ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಶಿವಬಸವನಗರ ಇಂದಿರಾಗಾಂಧಿ ಬಡಾವಣೆ, ಕುವೆಂಪು ನಗರ ಸೂಡಾ ಲೇಔಟ್, ತ್ರಿಮೂರ್ತಿ ನಗರ ನವಲೆ, ಮಾರುತಿ ಬಡಾವಣೆ, ಸವಳಂಗ ರಸ್ತೆ, ಸರ್ಜಿ ಕನ್ವೆನ್ಷನ್ ಹಾಲ್, ಎಲ್ಬಿಎಸ್ ನಗರ, ಅಶ್ವಥ ನಗರ, ಕೀರ್ತಿನಗರ, ದೇವಂಗಿ 1ನೇ ಹಂತ, ಬಸವೇಶ್ವರ ನಗರ, ಡಾಲರ್ಸ್ ಕಾಲೋನಿ, ಪೌರ್ಣಶ್ರೀ ಬಡಾವಣೆ, ಕೃಷ್ಣನಗರ 1 ಮತ್ತು 2ನೇ ಮುಖ್ಯ ರಸ್ತೆ, ರಾಯಲ್ ಬಡಾವಣೆ, ಅನೂಪ್ ಪಾಟೀಲ್ ಬಡಾವಣೆ, ಪೆಬಲ್ಸ್ ಅಪಾರ್ಟ್ಮೆಂಟ್, ಶಾಂತಿನಗರ ರಾಗಿಗುಡ್ಡ, ಪಾಪ್ಯುಲರ್ ರೈಸ್ ಮಿಲ್, ಪೇಸ್ ಕಾಲೇಜ್, ತರಳುಬಾಳು ಬಡಾವಣೆ, ಈಶ್ವರ್ ರೈಸ್ ಮಿಲ್, ಸೇವಾಲಾಲ್ ನಗರ, ತವರೆಚಟ್ನಹಳ್ಳಿ, ವಡ್ಡರಹಟ್ಟಿ, ವಿಜಯಲಕ್ಷ್ಮಿ ರೈಸ್ ಮಿಲ್, ದೇವಂಗಿ ತೋಟ, ತವರೆಚಟ್ನಹಳ್ಳಿ, ಯುಜಿಡಿ ಪ್ಲಾಂಟ್, ಗುಂಡಪ್ಪ ಶೆಡ್, ಯುಜಿಡಿ ಪ್ಲಾಂಟ್, ಶಾದ್ ನಗರ, ಮಲ್ಲಿಕಾರ್ಜುನ ನಗರ, ರೆಡ್ಡಿ ಲೇಔಟ್, ಜೆಎನ್ಎಂಸಿ ಎಂಜಿನಿಯರಿಂಗ್ ಕಾಲೇಜು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆಯನ್ನು ಕೇಳಿದಿರಿ, ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳಿದಿರಿ. ಸಮಯ ಆಗಿದೆ ಸರಿಯಾಗಿ 7:34:35.
1: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದಿನಗಳ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ದತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಎಐಸಿ 132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ಧ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25-6 ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ

ಇಪ್ಪತ್ತಾರು ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ದ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು, ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ ಎರಡು ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು, ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು ಶೇಕಡಾ 15ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಸಮಯ ಸರಿಯಾಗಿ 7:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತೀನಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ ವಾಹ್!
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
7: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ 2017 ತೆರೆ ಕಂಡಂತಹ ಚಮಕ್ ಚಿತ್ರದ ಗೀತೆ. ಪಾತ್ರವರ್ಗದಲ್ಲಿ ಇದ್ದಾರೆ ಗಣೇಶ್ ಹಾಗೂ ರಶ್ಮಿಕಾ ಮಂದಣ. ಕೇಳಿ ಅಭಿನಂದನ್ ಮಹಿಷಾಲೆ ಮತ್ತು ಸುಪ್ರಿಯಾ ಲೋಹಿತ್ ಅವರ ಸ್ವರದಲ್ಲಿ ಮೂಡಿಬಂದಿರುವಂತಹ ಗೀತೆ. ಸಾಹಿತ್ಯ ಅರ್ಜುನ್ ಲೂವಿಸ್, ಸಂಗೀತ ಜುಟಿಯಾ ಸ್ಯಾಂಡಿ ಅವರದು.

ಇನ್ನು ಮುಂದೆ ಕೇಳೋಣ ಅದೇ ಹೃದಯ ಅದೇ ಮಮತೆ ಚಿತ್ರದ ಒಂದು ಗೀತೆಯನ್ನ. ಈ ಚಿತ್ರ ತೆರೆ ಕಂಡದ್ದು 1969ರಲ್ಲಿ. ಮುಖ್ಯ ಪಾತ್ರ ವರ್ಗದಲ್ಲಿ ಅಭಿನಯಿಸಿದ್ದಾರೆ ಉದಯಕುಮಾರ್, ರಮೇಶ್, ಎಂ ವಿ ರಾಜಮ್ಮ, ಜಯಂತಿ, ಸಹಗರ್, ಜಾನಕಿ, ಬಾಲಕೃಷ್ಣ ಮುಂತಾದವರು. ಪಿ ಸುಶೀಲ ಹಾಡಿರುವ ಈ ಗೀತೆಯನ್ನು ಕೇಳಿ. ಬಸವರಾಜ ಕಿಸ್ತೂರವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, 1979ರಲ್ಲಿ ತೆರೆಕಂಡಂತಹ ಧರ್ಮಸರೆ ಚಿತ್ರದ ಗೀತೆಯನ್ನ ಪಾತ್ರವರ್ಗದಲ್ಲಿ ಇದ್ದಾರೆ ಆರತಿ, ಶ್ರೀನಾಥ್, ಸತ್ಯಪ್ರಿಯ, ಜಯ ಜಗದೀಶ್ ಮುಂತಾದವರು. ಪಿ ಸುಶೀಲಾ ಅವರ ಕಂಠದಲ್ಲಿ ಕೇಳಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಕೇಳಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಸಂಗೀತವಿರುವ ಈ ಗೀತೆಯನ್ನು

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಪುನಃ ಚಿತ್ರಗೀತೆಗಳನ್ನ ಈ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಬಹುದು. ಆಕಾಶವಾಣಿ ಭದ್ರಾವತಿ ಸಮಯ 8 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಶ್ರೀನಿವಾಸ ಮೂರ್ತಿ ಅವರ ವಯಲಿನ್ ವಾದನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಬಹುದಾರಿ ರಾಗ ಆದಿತಾಳದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿಯವರ ರಚನೆ ಬ್ರೋವ ಬಾರಮ್ಮ.

ಸಿಎನ್ ಶ್ರೀನಿವಾಸ ಮೂರ್ತಿರವರ ವಯಲಿನ್ ವಾದನವನ್ನ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಮಂದರಾಗ ಆದಿತಾಳದಲ್ಲಿ ಲಾಲ್ಗುಡಿ ಜಿ ಜಯರಾಮನ್ ಅವರ ರಚನೆ ತಿಲ್ಲಾನಾ.

ಇದುವರೆಗೂ ಸಿಎನ್ ಶ್ರೀನಿವಾಸ ಮೂರ್ತಿರವರ ವಯಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ, ಹೆಚ್ ಎ ಕೇಶವ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳಿದರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠ

ಚರ್ಮ ಕುಶಲ ಕರ್ಮಿಗಳ ಬಾಳು ಬೆಳಗಿಸಿ. ಗುಣಮಟ್ಟದಲ್ಲಿ ರಾಜಿ ಇಲ್ಲ, ವಿನ್ಯಾಸದಲ್ಲಿ ಸಾಟಿ ಇಲ್ಲ. ಅಪ್ಪಟ ಚರ್ಮೋತ್ಪನ್ನಗಳು ವಿಶಿಷ್ಟ ಶೈಲಿಯಲ್ಲಿ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮ ಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ಲಿಡ್ಕರ್, ನಂಬಿಕೆ ನಿರಂತರ.

ಸಮಯಕ್ಕೆ ಸರಿಯಾಗಿ 9:05. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಿದ್ರೆ FM 103.5 ಹಾಗೂ ಮೀಡಿಯಂ 675 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು.

ಮಿಕ್ಸ್ ಮಿಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ಈ ದಿನದ ವಿಶೇಷತೆ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ. ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳಿ ಬರೋಣ, ನಂತರ ಈ ದಿನದ ವಿಶೇಷತೆಗಳನ್ನ ನೋಡೋಣ. ಆರಂಭದಲ್ಲಿ ಕೇಳೋಣ ಲಕ್ಷ್ಮೀ ಮನಮೋಹನ್ ಅವರ ಕಂಠದಲ್ಲಿ ಶಿಶಿರ ಚಿತ್ರದ ಗೀತೆಯನ್ನ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರ ರಚನೆಗೆ ಅಜನೀಶ್ ಲೋಕನಾಥ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳ್ತಾ ಇದ್ದೀರಾ. ಈ ದಿನದ ಪ್ರಥಮ ವಿಶೇಷವನ್ನ ನೋಡೋಣ. ವೀಣಾ ವಿದ್ವಾನ್ ಎಂ ಜೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಜನ್ಮದಿನ. ಇವರು 1924 ಮೇ 20 ಹಾಸನದ ದೊಡ್ಡಮಗ್ಗೆಯಲ್ಲಿ ಜನಿಸ್ತಾರೆ. ಆಕಾಶವಾಣಿಯ ಎ ಟಾಪ್ ಗ್ರೇಡ್ ಕಲಾವಿದರಾಗಿದ್ದ ಇವರು ರಾಮೋತ್ಸವ ಗಣೇಶೋತ್ಸವ ಸೇರಿದಂತೆ ಹಲವೆಡೆ ನಿರಂತರವಾಗಿ ಸಂಗೀತ ಸದೆಯನ್ನು ಹರಿಸಿದ್ದರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಚೌಡಯ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ದೊರಕಿರುವುದನ್ನ ಕಾಣಬಹುದು. 2013 ಇವರು ನಮ್ಮನ್ನೆಲ್ಲ ಅಗಲಿದ್ರು. ಇನ್ನೊಂದು ಕೇಳಿ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪಾಪ್ಕಾರ್ನ್ ಕಾವೋ ಚಿತ್ರದ ಒಂದು ಗೀತೆಯನ್ನ ಹಾಡಿದ್ದಾರೆ ಕೆಕೆ ಹಾಗೂ ಮಹಾಲಕ್ಷ್ಮೀ.

0: ಮಾಡಲಿ.
1: ಸಮಯಕ್ಕೆ ಸರಿಯಾಗಿ 9:17 ಆಗ್ತಾ ಇದೆ. ನೀವು ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ 625 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇನ್ನು ನ್ಯಾಯಮೂರ್ತಿ AS ಬೋಪಣ್ಣ ಅವರ ಹುಟ್ಟುಹಬ್ಬ ಎಂದು ಅಜ್ಜಿ ಕುಟೀರ ಸೋಮಯ್ಯ ಬೋಪಣ್ಣ ಅವರು 1959 May 20 ಮಡಿಕೇರಿಯಲ್ಲಿ ಇವರು ಜನಿಸ್ತಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿದ್ದ ಇವರು ಗುವಾಹಟಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗ್ತಾರೆ. ಇಂದು ಅವರ ಹುಟ್ಟುಹಬ್ಬ. ಇನ್ನು ಮುಂದೆ ಕೇಳಿ ಶಿಕಾರಿ ಚಿತ್ರಕ್ಕೆಂದು ಹಾಡಿದ್ದಾರೆ ವಾಣಿ ಹರಿಕೃಷ್ಣ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗೆ ಇದೆ.

ಇಂದು ಜೂನಿಯರ್ NTR ಅಥವಾ ನಂದಮೂರಿ ತಾರಕ ರಾಮರಾವ್ ಜೂನಿಯರ್ ಇವರು ತೆಲುಗು ಚಿತ್ರರಂಗದಲ್ಲಿ ಜಾಗತಿಕವಾಗಿ ಪ್ರಸಿದ್ಧರಾದಂತಹ ಭಾರತೀಯ ನಟ ಮತ್ತು ನರ್ತಕ. ಇವರು May 20, 1983 ಹೈದರಾಬಾದ್ನಲ್ಲಿ ಜನಿಸ್ತಾರೆ. ಇವರ ತಾಯಿ ಶಾಲಿನಿ ಭಾಸ್ಕರ್ ರಾವ್ ಕರ್ನಾಟಕದ ಕುಂದಾಪುರದವರು. ಅದಕ್ಕಾಗಿ ಅವರು ಕನ್ನಡ ಎಂದರೆ ನನ್ನ ಅಮ್ಮನ ಭಾಷೆ ಎಂದು ಹೆಮ್ಮೆಯನ್ನ ಪಡ್ತಾರೆ. ಬಾಲನಟನಾಗಿ ಜೂನಿಯರ್ NTR ಅವರು ತಮ್ಮ ತಾತನ ನಿರ್ದೇಶನದ ಬ್ರಹ್ಮಶ್ರೀ ಮಿಶ್ರಾಮಿತ್ರ 1991 ತೆರೆ ಕಂಡಿತು. ಈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಇವರು ಪ್ರವೇಶವನ್ನ ಮಾಡ್ತಾರೆ. ಇವರು ನಟಿಸಿರುವ ಪ್ರಸಿದ್ಧ ಚಿತ್ರಗಳು ಅಂದ್ರೆ ಸಿಂಹಾದ್ರಿ, ಯವರು ಯವರ ದೊಂಗ, ಟೆಂಪರ್, ಜನತಾ ಗ್ಯಾರೇಜ್ ಮತ್ತು ಅರವಿಂದ ಸಮೋತ್, ವೀರ ರಾಘವ ಇನ್ನು ಮುಂತಾದ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಇವರು ನಟನೆಯ ಜೊತೆಗೆ ಅದ್ಭುತವಾಗಿ ಕುಚ್ಚುಪುಡಿ ನೃತ್ಯವನ್ನ ಕೂಡ ಮಾಡ್ತಾರೆ. ತೆಲುಗು ಭಾಷೆ, ಕನ್ನಡ, ಹಿಂದಿ, ತಮಿಳು, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳನ್ನ ಸರಳವಾಗಿ ಇವರು ಮಾತನಾಡೋದನ್ನ ಕಲಿತಿದ್ದಾರೆ. ದುಬಾರಿ ಕಾರ್ಯಗಳನ್ನು ಹೊಂದಿರುವ ಇವರು ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದಾರೆ ಕಾರುಗಳ ಕಲೆಕ್ಷನ್ ಅಲ್ಲಿ. ಪ್ಯಾನ್ ಇಂಡಿಯಾ ಸ್ಟಾರ್ ಆದ ನಂತರ ಬಾಲಿವುಡ್ನ War 2 ಚಿತ್ರದಲ್ಲಿ ಹೃತಿಕ್ ರೋಷನ್ ಅವರೊಂದಿಗೆ ಇವರು ನಟಿಸಿರುವುದನ್ನ ಕೂಡ ಕಾಣ್ತೇವೆ. ಜೊತೆಗೆ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಚಿತ್ರದಲ್ಲೂ ಕೂಡ ಇವರು ನಟಿಸಿದ್ದಾರೆ. RRR ಸಿನಿಮಾ ರಾಜಮೌಳಿ ಅವರ ನಿರ್ದೇಶನದ ಈ ಚಿತ್ರದಲ್ಲಿ ಕೋಮರಂ ಭೀಮ ಪಾತ್ರವನ್ನ ನಿರ್ವಹಿಸಿ ಜಾಗತಿಕ ಮಟ್ಟದಲ್ಲಿ ಅಪಾರ ಜನಪ್ರಿಯತೆಯನ್ನು ಇವರು ಗಳಿಸುತ್ತಾರೆ. ಇವರ ಅದ್ಭುತವಾದ ನಟನೆಗೆ ನಾಟು ನಾಟು ಹಾಡಿನ ನೃತ್ಯಕ್ಕೆ ಜಾಗತಿಕ ಮನ್ನಣೆ ಸಿಕ್ಕಿರೋದನ್ನ ಕೂಡ ನಾವು ಈಗಾಗಲೇ ತಿಳಿದಿದ್ದೇವೆ. ಇನ್ನು ಮುಂದೆ ಕೇಳಿ ವಿವಾಹ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್.

ಇನ್ನು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಅಂಜುಮ್ ಚೋಪ್ರಾ ಅವರ ಹುಟ್ಟುಹಬ್ಬ ಇಂದು. ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪದಾರ್ಪಣೆಯನ್ನು 1995ರಲ್ಲಿ ತಮ್ಮ 17ನೇ ವಯಸ್ಸಿನಲ್ಲಿ ಅವರು ಏಕದಿನ ಪಂದ್ಯಗಳಿಗೆ ಪದಾರ್ಪಣೆಯನ್ನು ಮಾಡ್ತಾರೆ. 1000 ಏಕದಿನ ರನ್ ಗಳಿಸಿದ ಮತ್ತು 100

ಏಕದಿನ ಅಂತಾರಾಷ್ಟೀಯ ಪಂದ್ಯಗಳನ್ನು ಆಡಿದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಇವರದಾಗಿದೆ. 2007ರಲ್ಲಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ಮತ್ತು 2014ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ. ಇನ್ನು ಭಾರತೀಯ ಕ್ರಿಕೆಟಿಗ ರಾಹುಲ್ ತೇವಾಟಿಯ ಇವರ ಹುಟ್ಟಹಬ್ಬ ಎಂದು ಇವರು 1993ರಲ್ಲಿ ಜನಿಸುತ್ತಾರೆ. ಭಾರತದ ಹರಿಯಾಣದ ಫರೀದಾಬಾದ್ನಲ್ಲಿ ಇಲ್ಲಿರುವಂತಹ ಸಿಹಿ ಗ್ರಾಮ ಇಲ್ಲಿ ಇವರ ಜನನ ಆಗತ್ತೆ. ಆಲ್ರೌಂಡರ್, ಎಡಗೈ ಬ್ಯಾಟ್ಸ್ಮನ್, ಬಲಗೈ ಲೆಗ್ ಸ್ಪಿನ್ ಬೌಲರ್ ಕೂಡ ಇವರು ಆಗಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನಲ್ಲಿ ಗುಜರಾತ್ ಟೈಟಾನ್ಸ್ ಇಲ್ಲಿ ಇವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ತಾರಕ್ ಚಿತ್ರದ ಗೀತೆ ಎಂದು ಹಾಡಿದ್ದಾರೆ ನೀತಿ ಮೋಹನ್.

0: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳಿದ್ರಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗಳತಿ ಪ್ರೇಮಾ ಸಾಲೇರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ HS ವೆಂಕಟೇಶ ಮೂರ್ತಿಯವರ ಕವನ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್.

ಭಾವಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು. ಸಮಯ ಆಗಿದೆ ಸರಿಯಾಗಿ 9:50.

ಇಂದು ಬೆಳಗ್ಗೆಯಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಆಲಿಸಿ ನಮ್ಮ ಕೇಳುಗರು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ, ಅವರಿಗೆ ಏನನ್ನಿಸ್ತು ಅಂತ ಅವರ ಒಂದು ಸಂದೇಶದ ಮೂಲಕ ನಮಗೆ ತಿಳಿಸಿದ್ದಾರೆ. ಅವರ ಸಂದೇಶಗಳತ್ತ ಕೂಡ ಗಮನವನ್ನ ಹರಿಸೋಣ. ಏನೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಬೆಳಗಿನ ಜಾವ 5 ಗಂಟೆಗೆ ಸಂದೇಶ ಬಂದಿದೆ. ನಮ್ಮ ಮೇಲೆ ನಮಗೆ ಭರವಸೆ ಇದ್ದರೆ ಸಾಕು, ಅದೆಂತಹ ಬಿರುಗಾಳಿಯೇ ಎದುರಾದರೂ ಧೈರ್ಯದಲ್ಲಿ ಬದುಕಿ ಬಿಡಬಹುದು ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಹೌದು, ಖಂಡಿತ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ನಮ್ಮ ಮೇಲೆ ನಮಗೆ ಯಾವಾಗಲೂ ಕೂಡ ನಂಬಿಕೆ ಇರಬೇಕು. ಅದೇ ಒಂದು ಅಸ್ತ್ರ ನಮ್ಮ ಮುಂದಿನ ಉತ್ತಮವಾದ ಜೀವನಕ್ಕೆ ಅಂತ ಹೇಳಬಹುದು. ಹೊನ್ನೂರಲೆಯವರು ಹನುಮಂತಾಪುರ ಇಲ್ಲಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನ ನಮ್ಮ ಸಾವಿತ್ರಿ ಉಮೇಶ್ ದಾವಣಗೆರೆ ಸಿರಿಗೆರೆಯಿಂದ ಪಿಕ್ಚರ್ ಮೆಸೇಜಸ್ ಅನ್ನ ಕಳಿಸಬೇಡಿ ಅಂತ ಅಂದ್ರೂ ಕೂಡ ಇವರು ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮುಂದಿನ ಬಾರಿ ಇವರು ಕಳಿಸೋದಿಲ್ಲ ಅನ್ಕೊಳ್ತೇನೆ, ಹಾಗೆ ಸಂದೇಶವನ್ನ ಮಾತ್ರ ಕಳಿಸ್ತಾರೆ ಅಂತ ಒಂದು ನಂಬಿಕೆಯನ್ನ ಇಡೋಣ ಇವರ ಬಗ್ಗೆ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶಕ್ಕೆ ಹೋಗೋಣ. ವಿಶ್ವ ಜೇನು ನೊಣ ದಿನದ ಒಂದು ವಿಶ್ವ ಜೇನು ನೊಣ ದಿನ ಅಂತಂದ್ಬಿಟ್ಟು ಅದರ ಕುರಿತಾಗಿ ಸಂದೇಶನ ಕಳಿಸಿದ್ದಾರೆ. ಕೈವಲ್ಯ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶನ ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇಂದಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬಂತು. ಅದರಲ್ಲೂ ಗೀತಾರಾಧನೆಯಲ್ಲಿ ಬೆಂಗಳೂರಿನ ಬಸವನ ಗುಡಿಯ ಗಣೇಶನ ದೇವಾಲಯದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಕರ್ಜಿಗಿಯವರ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮಾಸ್ತಿಯವರ ಸಾರ್ಥಕ ಸುಸಂಸ್ಕೃತ ಬದುಕಿನ ಬಗ್ಗೆ ಕೇಳಿ ಹೇಳಿದ್ರು. ಅದನ್ನ ನಾವು ಅದೇ ರೀತಿ ಬದುಕೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಅನಿಸ್ತಂತೆ ಇವರಿಗೆ. ಅದನ್ನ ಹೇಳ್ತಾ ಇದ್ದಾರೆ ನಮ್ಗೆ ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ. ರೂಪಾ ಹೆಚ್ KSRP ಪೊಲೀಸ್ ಕ್ವಾಡ್ರಸ್ ಡೈರಿಯಿಂದ ಕೂಡ ಪ್ರೇಮ ಸಲೇರ ಮೇಡಮ್ ಅವರಿಗೆ ಶುಭೋದಯ ಅಂತ ಹೇಳ್ತಾ ಬೆಳಗಿನ ಗೀತಾರಾಧನದಲ್ಲಿ ಭಕ್ತಿ ಗೀತೆಗಳು ಮತ್ತು ಮಾಹಿತಿ ಚೆನ್ನಾಗಿತ್ತಂತೆ. 7:45 ಪ್ರಸಾರವಾದಂತಹ ಗೀತೆಗಳು ಕೂಡ ಸೊಗಸಾಗಿ ಮೂಡಿ ಬಂತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ರೇಡಿಯೋ ಕೇಳುಗ ಬಳಗ ಅವರು ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತಂದ್ಬಿಟ್ಟು ಸಂದೇಶನ ಕಳಿಸಿದ್ದಾರೆ. ಮುಂಜಾನೆ ಶುಭೋದಯ ಅಂತ ಹೇಳ್ತಾ ನಮಸ್ಕಾರವನ್ನ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಅವರು. ಇನ್ನು ಆಕಾಶವಾಣಿ ಭದ್ರಾವತಿ ಒಪಿನಿಯನ್ ಪೋಲಿಂದ ಕೂಡ ಎಲ್ಲರೂ ಸಂದೇಶನ ಕಳಿಸಿದ್ದಾರೆ. ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಪ್ರೇಮಖ ಶುಭೋದಯ, ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರವರು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗೊಂಡಿ. ಇನ್ನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಿದ್ದಾರೆ. ಜ್ಞಾನದ ಆಧಾರಿತ ಹೊಸ ಹೊಸ ಆಪ್ಗಳ ವಿಧಾನಗಳ ಬಳಕೆ ಕುರಿತು ಮಾಹಿತಿ ಚೆನ್ನಾಗಿತ್ತು. 7:30 ಬಂದಂತಹ ಪ್ರಾಯೋಜಿತ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೂ 7:45 ಹಳೆಯ ಮತ್ತು ಹೊಸ ಚಲನಚಿತ್ರಗಳ ಮಿಶ್ರಣ ಕಾರ್ಯಕ್ರಮ ಚೆನ್ನಾಗಿ ಕೂಡ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಸುಗಮ ಶಾಸ್ತ್ರೀಯ ಸಂಗೀತ ನಿದ್ದೆ ಮತ್ತೆ ಬರುವಷ್ಟು ಸುಮಧುರವಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಮಿಕ್ಸ್ ಮೆಲೋಡಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲ ಗೀತೆಗಳು ಕೂಡ ಚೆನ್ನಾಗಿತ್ತು. ಹಳೆಯ ಮತ್ತು ಹೊಸದಾದಂತಹ ಗೀತೆಗಳು ಮೆಲೋಡಿ ಹಾಡುಗಳು ಸೂಪರ್ ಆಗಿ ಮೂಡಿ ಬಂತು ಅಂತ ಹೇಳ್ತಿದ್ದಾರೆ.

ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ, ಮಂಡ್ಯಗದ್ದೆ ಹುಬ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸುಮಧುರವಾದ ಮಾಹಿತಿ, ಅದ್ಭುತವಾದ ಮಾಹಿತಿ, ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗ ಅನಂತ ಕುಮಾರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಪ್ರೇಮಕ್ಕ ಅಂತ ಹೇಳ್ತಿದ್ದಾರೆ. ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಂಜನೇಯ ಬಿ ಹೆಚ್ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಕೂಡ ಇವರು ಸಂದೇಶನ ಕಳಿಸಿದ್ದಾರೆ. ಪ್ರೇಮ ಸಲೈರಾಮ್ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದ್ದೇನೆ, ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಒಂದು ಭಾವನೆ. ಇನ್ನು ಇವತ್ತಿನ ನಿಮ್ಮ ಉತ್ತಮವಾದ ಮಾಹಿತಿಗಳೊಂದಿಗೆ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು ಮತ್ತು ನಿಮ್ಮ ಸುಮಧುರ ನಿರೂಪಣೆ ನಮಗೆ ಇಷ್ಟ ಆಯ್ತು ಮೇಡಮ್, ನಮಸ್ಕಾರ ಅಂತ ಹೇಳ್ತಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ ಪ್ರೇಮ ಮೇಡಮ್, ಇಂದು ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ಎಲ್ಲಾ ಕಾರ್ಯಕ್ರಮಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಿದೆ ಅಂತ ಪ್ರತಿಯೊಂದು ಕಾರ್ಯಕ್ರಮದ ಕುರಿತಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ಅವರು ನಮೂದಿಸಿದ್ದಾರೆ. ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಮಾಹಿತಿಪೂರ್ಣವಾಗಿತ್ತು, ನಮಗೆ ಉಪಯೋಗ ಆಯ್ತು ಅಂತ ಕೂಡ ಹೇಳ್ತಿದ್ದಾರೆ. ನಿಮ್ಮ ಸುಂದರವಾದ ಖುಷಿಯಾದ ನಿರೂಪಣೆಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೇವೆ ನಿಮ್ಮಿಂದ ಉತ್ತರಗಳನ್ನ ತಿಳಿಯಲ್ಲ ಅಂತ ಹೇಳೋಣ. ಇನ್ನು ಪ್ರೇಮಾ ಸಲೈರಾ ಮೇಡಮ್ ಅವರಿಗೆ ಶುಭೋದಯ. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳಿದೀವಿ, ಅರ್ಥಪೂರ್ಣವಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು ಕೂಡ, ಪ್ರೇಮ ಮೇಡಮ್ ಹೇಗಿದ್ದೀರಾ ಅಂತ ಕೇಳ್ತೀರ, ಚೆನ್ನಾಗಿದ್ದೇನೆ. ಹಾಗೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಮುದ್ದಾದ ನಿರೂಪಣೆ ಮತ್ತು 7:45ಕ್ಕೆ ಪ್ರಸಾರವಾದ ಕನ್ನಡ ಚಿತ್ರಗಳು, ಸರ್ಜೆ ಆಸ್ಪತ್ರೆಯ ಆರೋಗ್ಯ ಮಾಹಿತಿ ಹಾಗೂ ಮಿಕ್ಸ್ಡ್ ಮೀಲ್ ಅಡಿಯಲ್ಲಿ ಪ್ರಸಾರಗೊಂಡಂತಹ ಕನ್ನಡ ಮತ್ತು ಹಿಂದಿ ಚಿತ್ರಗಳು ತುಂಬಾ ಖುಷಿಯನ್ನ ಕೊಡ್ತು, ಸುಂದರವಾಗಿ ಮೂಡಿ ಬಂತು. ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರಂತೆ ಇವರು ಕೂಡ. ಇನ್ನು ಬುಧವಾರದ ವಂದನೆಗಳು ಪ್ರೇಮ ಮಿಸ್ ಅಂತ ಹೇಳ್ತಿದ್ದಾರೆ. ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇದ್ದೇವೆ, ಕೇಳುತ್ತಿದ್ದೇವೆ, ಎಲ್ಲವೂ ಮನೋರಂಜಕ ಮತ್ತು ಉಪಯುಕ್ತಕಾರಿ. ನಿಮಗೆ ಹಾಗೂ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾರವರು ವಿಶ್ವಾಸ್ ಅವರು ಸವಳಂಗದಿಂದ. ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಮಸ್ತೆ ಮೇಡಮ್, ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿತ್ತು, ಧರ್ಮಸ್ಥಳ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತಂತೆ ಇವರಿಗೆ. ಇನ್ನು ಪ್ರೇಮಕ್ಕ, ನಾನು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾನೆ, ಹಾಜರಿ ಹಾಕಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್ ಅಂತ ಹೇಳ್ತಾ. ಇಂದು ವಿಶ್ವ ಜೇನು ನೊಣದ ಹಾರ್ದಿಕ ಶುಭಾಶಯಗಳು. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪ್ರೇಮ ಸಲೈರ ಮೇಡಮ್ ಅವರಿಗೆ ಒಂದು ವಿಶಿಷ್ಟವಾದ ವಿಶಿಷ್ಟವಾದ ಚಂದವಿದೆ. ಬೆಳಂಬೆಳಗ್ಗೆ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತಿರುವ ಮಿಕ್ಸ್ ಮೆಲೋಡಿ ಮತ್ತು ಮಧುರವಾದ ಭಾವಗೀತೆಗಳು ಇಡೀ ದಿನಕ್ಕೆ ಒಂದು ಹೊಸ ಚೈತನ್ಯವನ್ನ ಮತ್ತು ಪ್ರಶಾಂತತೆಯನ್ನ ನೀಡುತ್ತದೆ. ಭಾವುಕ ಸಾಹಿತ್ಯ ಹಾಗೂ ಸುಂದರ ರಾಗಗಳಿರುವ ಭಾವಗೀತೆಗಳನ್ನು ಅವರು ಪ್ರಸ್ತುತಪಡಿಸುವ ಶೈಲಿ ಕೇಳುಗರ ಮನಸ್ಸಿಗೆ ನೇರವಾಗಿ ತಲುಪುತ್ತದೆ. ಬೆಳಗಿನ ಸುಂದರ ಹೊತ್ತಿನಲ್ಲಿ ಪ್ರೇಮ ಸಲೈರ ಅವರ ಧ್ವನಿಯಲ್ಲಿ ಮೂಡಿಬಂದ ಭಾವಗೀತೆಗಳು ನಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದ, ಸದಾ ಗುಣುಗುವಂತೆ ಮಾಡುವ ನೆಚ್ಚಿನ ಭಾವಗೀತೆಯನ್ನ ಕೇಳಿ ತುಂಬಾ ಖುಷಿಯಾಯಿತು ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳೋಣ. 7 ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಸಾಂಗ್ ಗಳೆಲ್ಲ ಇಷ್ಟ ಆಯ್ತಂತೆ, ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂತೋಷ್ ಅವರು ಭದ್ರಾವತಿಯಿಂದ ಕೂಡ ಕಾರ್ಯಕ್ರಮ ಮೆಚ್ಚಿ ಸಂದೇಶನ ಕಳಿಸಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರ ವೈಲಿನ್ ವಾದನವನ್ನು ತುಂಬಾ ಚೆನ್ನಾಗಿತ್ತು. ಕುನ್ನಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ ಮತ್ತು ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ ಹಾಗೂ MS ಸುಬ್ಬಲಕ್ಷ್ಮಿ ಅವರ ಗಾಯನ ಹಾಕಬೇಕಾಗಿ ವಿನಂತಿ ಅಂತ ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೆರೆಯಿಂದ ಒಂದು ಅವರ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಇದನ್ನ ಖಂಡಿತವಾಗಿಯೂ ನಮ್ಮ ನಿಲಯದ ನಿರ್ದೇಶಕರ ಗಮನಕ್ಕೆ ತರುತ್ತೇವೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ನೀವು ಕೇಳಬಹುದು ನೀವು ಮೆಚ್ಚಿರುವಂತಹ ವಿದ್ವಾಂಸರ ಒಂದು ವೈಲಿನ್ ವಾದನವನ್ನ ಅಂತ ಹೇಳಬಯಸ್ತೇನೆ. ಇನ್ನು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕುಡಿಕೆಯಿಂದ ಕೂಡ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಇವರು ಒಂದು ಮಾತನ್ನ ಹೇಳ್ತಿದ್ದಾರೆ, ಇನ್ನೊಬ್ಬರ ಬಗ್ಗೆ ಗೊತ್ತಿದ್ದರೆ ಮಾತ್ರ ಅವರ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ. ಯಾರ ಬಗ್ಗೆಯೂ ಕೂಡ ಜಾಸ್ತಿ ಮಾತನಾಡಬಾರದು, ಒಳ್ಳೆ ಒಳ್ಳೆಯ ವಿಚಾರಗಳನ್ನ ಮಾತ್ರ ನಾವು ಮಾತನಾಡಬೇಕು.

ಬೇರೆಯವರ ಬಗ್ಗೆ ಮಾತನಾಡಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ ಅಂತ ಕೂಡ ಹೇಳಬಹುದು. ಇಂದಿನ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಬಸವನಗುಡಿ ಗಣಪತಿ ದೇವಾಲಯದ ಪರಿಚಯ, ಕರುಣಾನುಭವ ಬಳಕೆ, ನೀಲ ಮಿಡಿತ, ಆರೋಗ್ಯ ಸೂತ್ರ, ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಇವರು. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಸದುಪಯೋಗ ಮಾಡಿಕೊಂಡು ಆ ಸಮಯದಲ್ಲಿಯೇ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಳುಹಿಸ್ತಾ ನಮಗೂ ಕೂಡ ಕಾರ್ಯಕ್ರಮವನ್ನ ಮಾಡಲು ಉತ್ತೇಜನವನ್ನ ನೀವು ಕೂಡ ಪರೋಕ್ಷವಾಗಿ ನೀಡ್ತಾ ಇದ್ದೀರಾ. ಅದಕ್ಕಾಗಿ ವಿಶೇಷ ಧನ್ಯವಾದಗಳನ್ನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ, ನಿಲಯದಿಂದ ನಿಮಗೂ ಕೂಡ ತಿಳಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಇನ್ನು ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಅದೇ ಹೃದಯ ಅದೇ ಮಮತೆ ಚಿತ್ರದ ಹಾಡು ನನಗೆ ಇಷ್ಟ ಆಯ್ತು ಮೇಡಮ್ ಅಂತನ್ಬಿಟ್ಟು ಹೇಳ್ತಾ ಇದಾರೆ. ಖಂಡಿತವಾಗ್ಲು ಇಷ್ಟ ಆಗ್ಲೇಬೇಕು, ಯಾಕಂದ್ರೆ ಆಕಾಶವಾಣಿ ಇರೋದೇ ಇಂಪಾದ ಗೀತೆಗಳನ್ನ, ಅರ್ಥಪೂರ್ಣ ಸಾಹಿತ್ಯಪರವ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಅಂತ ಹೇಳಬಹುದು. ಇನ್ನು ಕಾರ್ಯಕ್ರಮವನ್ನ ಶುರು ಮಾಡುವ ಹೊತ್ತಾಯಿತು. ಈಗ ಸಮಯ ಆಗಿದೆ 10:40. ಸರಿಯಾದ ಸಮಯದಲ್ಲಿ ಒಂದು ಪ್ರಕಟಣೆಯನ್ನ ಕೇಳೋಣ, ನಂತರ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಅಲ್ವಾ?

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
4: ನೀವು ಕೇಳ್ತಾ ಇರೋ FM 103.5 ಹಾಗೂ 101.4 ಮೀಡಿಯಂ ವೇವ್ಗಳಲ್ಲಿ ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಸಮಯ ಆಯಿತು, 10:03. ನೀವು ಕಾಯ್ತಾ ಇರುವಂತಹ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು ಇನ್ನೇನು ಈಗ ಪ್ರಾರಂಭಗೊಳ್ಳುತ್ತೆ. ನೀವು ಕೂಡ ಕಾಯ್ತಾ ಇದ್ದೀರಾ, ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಕೂಡ ತಯಾರಾಗಿದ್ದೀರಾ ಅಂತ ಈಗಾಗಲೇ ತಿಳಿದು ಬಂದಿದೆ. ಹಾಡು ಮಾತಾಡೋ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಾ ಸಾಲೇರಾ.

ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಅದಕ್ಕೂ ಮುನ್ನ ಒಂದು ಗೀತೆಯನ್ನ ಕೇಳಿ ಬಂದು ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳ್ತೇನೆ ಅಂತ ಹೇಳ್ತಾ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಪ್ರೇಮ ಖೈದಿ ಚಿತ್ರದ ಒಂದು ಗೀತೆಯನ್ನ.

ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ ಕಾರ್ಯಕ್ರಮದಲ್ಲಿ 2026 ಐಸಿಸಿ ಮಹಿಳಾ ಕ್ರಿಕೆಟ್ T20 ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸ್ತಾ ಇದೆ? 2026 ಐಸಿಸಿ ಮಹಿಳಾ ಕ್ರಿಕೆಟ್ T20 ವಿಶ್ವಕಪ್ ಅನ್ನ ಯಾವ ದೇಶ ಆಯೋಜಿಸ್ತಾ ಇದೆ? ಇದಕ್ಕೆ ಉತ್ತರಗಳನ್ನ ಕಳುಹಿಸಿ. ನೀವು ಉತ್ತರಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆ 9481527600 ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರದಲ್ಲಿ ಉತ್ತರವನ್ನ ಕಳುಹಿಸಬೇಕು. ಈ ರೀತಿಯಾಗಿ ಉತ್ತರಗಳನ್ನ ಕಳುಹಿಸಿ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಕಾರ್ಯಕ್ರಮವನ್ನ ಆನಂದಿಸಬಹುದು ಅಂತ ಹೇಳ್ತಾ ಇನ್ನು ಎರಡನೆಯ ಪ್ರಶ್ನೆ ಕಾರ್ಯಕ್ರಮಕ್ಕೆ ಹೋಗೋಣ. ಎರಡನೇ ಪ್ರಶ್ನೆ, 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಆತಿಥ್ಯವನ್ನು ವಹಿಸಿರುವ ಭಾರತೀಯ ನಗರ ಯಾವುದು? ಎರಡನೆಯ ಪ್ರಶ್ನೆ ಕಾರ್ಯಕ್ರಮದಲ್ಲಿ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಆತಿಥ್ಯವನ್ನು ವಹಿಸಿರುವ ಭಾರತೀಯ ನಗರ ಯಾವುದು? ಮತ್ತೊಮ್ಮೆ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಆತಿಥ್ಯವನ್ನ ವಹಿಸಿರುವ ಭಾರತೀಯ ನಗರ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಆದಷ್ಟು ಬೇಗ ಉತ್ತರಗಳನ್ನ

ಕಳಿಸ್ತಾ ಇದ್ದೀರಾ, ಕಳಿಸಿ ಅಂತ ಹೇಳಕ್ಕೆ ಮುನ್ನವೇ ನಿಮ್ಮಿಂದ ಉತ್ತರಗಳು ಬರ್ತಾ ಇದೆ. ಇಷ್ಟು ಬಹಳ ಚುರುಕಾಗಿ ಉತ್ತರಗಳನ್ನ ನೀಡ್ತಾ ಇದ್ದೀರಾ. ಎರಡು ಪ್ರಶ್ನೆಗಳಿಗೂ ಉತ್ತರಗಳನ್ನ ಕಳುಹಿಸಿ ಹೊಸದಾಗಿ ನಮ್ಮ ಆಕಾಶವಾಣಿ ಭದ್ರಾವತಿಯನ್ನ ಕೇಳ್ತಾ ಇರೋರು ಕೂಡ ಕಾರ್ಯಕ್ರಮದಲ್ಲಿ ವಾಟ್ಸಪ್ ಸಂಖ್ಯೆಗೆ ಉತ್ತರಗಳನ್ನ ನೀಡುವ ಮೂಲಕ ನೀವು ಕೂಡ ನಮ್ಮ ಜೊತೆಯಾಗಬಹುದು ಅಂತ ಹೇಳ್ತಾ ಈಗ ಉತ್ತರಗಳನ್ನ ಕಳಿಸ್ತಾ ಇರಿ. ಅಲ್ಲಿವರೆಗೂ ಒಂದಾದ ನಂತರ ಒಂದು ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಅನಂತರದಲ್ಲಿ ನಿಮ್ಮ ಉತ್ತರವನ್ನ ನೋಡ್ತೇನೆ ಅಂತ ಹೇಳ್ತಾ ಇನ್ನು ಮುಂದೆ ಕೇಳಿ ಚಿತ್ರ ಹಾಗೂ ರಾಜೇಶ್ ಅವರ ಕಂಠದಲ್ಲಿ ಪ್ರೇಮಾಚಾರಿ ಚಿತ್ರದ ಗೀತೆಯನ್ನ.

ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಪ್ರಶ್ನೆಗಳನ್ನ ಕೇಳಿದ್ದೆ ಎರಡು ಪ್ರಶ್ನೆಗಳು. ಒಂದನೆಯ ಪ್ರಶ್ನೆ 2026 ಐಸಿಸಿ ಮಹಿಳಾ ಕ್ರಿಕೆಟ್ T20 ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸ್ತಾ ಇದೆ ಅಂತ ಕೇಳಿದ್ದೆ. ಇನ್ನು 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಆತಿಥ್ಯವನ್ನು ವಹಿಸಿರುವ ಭಾರತೀಯ ನಗರ ಯಾವುದು ಅಂತ ಕೇಳಿದೆ. ಉತ್ತರಗಳನ್ನ ಕಳಿಸಿದ್ದಾರೆ, ಯಾರೆಲ್ಲ ಕೇಳಿದ್ರು ಕಳಿಸಿದ್ದಾರೆ ಅಂತ ನೋಡೋಣ. ಸೋನೂರು ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ. ಬಸವನ ಗುಡಿ ಗಣಪತಿ ಬಗ್ಗೆ ಪರಿಚಯ ತುಂಬಾ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಸಿರಸಿಂದ ಜ್ಯೋತಿ ಸಜ್ಜನ್, ಸೌಮ್ಯ ಸಜ್ಜನ್, ಪ್ರದೀಪ್ ಅವರು ಸಂದೇಶನ ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗ, ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಳಕನಹಳ್ಳಿ ಹಿರೇಕೆರೂರು ತಾಲೂಕು, ಇವರ ಉತ್ತರ ಕೂಡ ಬಂದಿದೆ. ಹಂಪಣ್ಣವರು ನ್ಯಾಮತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆ ಇಂದ ಕೂಡ ಉತ್ತರ ಬಂದಿದೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ರಾಘವ ಮಣಿ ಅಣಿ ಶಕುಂತಲಾ ಮಕ್ಕಳಾದಂತಹ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬಿಟ್ಟಂಪಾಡಿ ದುಬೈಯಿಂದ ಕೂಡ ಉತ್ತರ ಬಂದಿದೆ. ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಉತ್ತರ ಬಂದಿದೆ. ಪ್ರೇಮ ಮೇಡಮ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭೋದಯ. ರಾಧಾವರು ನಿದಿಕೆಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಸುಭಾನ್ ಕುರಿ ಹಗರಿಬೊಮ್ಮನಹಳ್ಳಿ ಹಂಪ ಸಾಗರದಿಂದ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದೀವಿ, ಕಾರ್ಯಕ್ರಮ ಎಲ್ಲ ಸೂಪರ್ ಮೇಡಮ್ ಅಂತ ಕೂಡ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೋರಿ ಮಂಡಿಗದ್ದೆ ಹೋಬಳಿಯಿಂದ ಕೂಡ ಉತ್ತರ ಬಂದಿದೆ. ಇನ್ನು ನಾನು ಭಾಗ್ಯ ಸದಾ ಶಿವನ್ ಕೇಶವಪುರ ಭದ್ರಾವತಿ ಎಲ್ಲರಿಗೂ ಶುಭೋದಯಗಳು ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಸೂಪರ್, ಎಲ್ಲವನ್ನ ಒಂದು ಬಿಡದೆ ಅಲಿಸಿದ್ದೇನೆ, ಆದರೆ ಬರೆಯಲು ಸಮಯವಿಲ್ಲ. ಒಟ್ಟಿನಲ್ಲಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬರಿಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ, ನೀವು ಕೇಳಿ ಮಾಹಿತಿಯನ್ನ ಪಡ್ಕೊಂಡ್ರು ಕೂಡ ಸಾಕು, ಬಿಡುವಿದ್ರೆ ಮಾತ್ರ ಸಂದೇಶವನ್ನ ವ್ಯಕ್ತಪಡಿಸಬಹುದು ಅಂತ ಹೇಳೋಣ. ಹಾಗೆ ಇವರು ಉತ್ತರವನ್ನ ಕೂಡ ಕಳಿಸಿದ್ದಾರೆ. ಸಲ್ಮಾ ಟೀಚರ್ ತರೀಕೆರೆಯಿಂದ ಉತ್ತರವನ್ನ ಕಳಿಸಿದ್ದಾರೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಇವರ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಬೃಂದ ರವೀಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಆನಂದ ಕುಲಕರ್ಣಿ ಸುಲೇಪೇಟ, ಹರೇ ಶ್ರೀನಿವಾಸ ನಮಸ್ತೆ ಪ್ರೇಮ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ಉತ್ತರವನ್ನ ಕೂಡ ಕಳಿಸಿದ್ದಾರೆ, ನಿಮಗೂ ಕೂಡ ನಮಸ್ತೆ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರ ಉತ್ತರ ಕೂಡ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ ಹಾಗೂ ಮಾಹಿತಿಯನ್ನ ಕೂಡ ಕಳಿಸಿದ್ದಾರೆ. ರಾಯಬಾಗ ತಾಲೂಕು ಮಗಳಕೊಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಇವರು ಕೂಡ ಉತ್ತರನ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಕೆಯಿಂದ ಕೂಡ ಉತ್ತರ ಬಂದಿದೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ ಆಶಾ ವಿಜಯ್ ಕುಮಾರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ದೀಪ ಸಂಜೀವ್ ಮುಂಡಗೋಡು ಇಲ್ಲಿಂದ ಕೂಡ ಉತ್ತರ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾಡ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಉತ್ತರ ಬಂದಿದೆ. ಪುಷ್ಪ ವಿನೋಬಾ ನಗರ ಶಿವಮೊಗ್ಗ, ಮೇಡಮ್ ಬೆಳಗಿನಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ, ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಹೇಳ್ತಾ ಉತ್ತರವನ್ನ ಕೂಡ ಇವರು ಕೊಟ್ಟಿದ್ದಾರೆ. ಇನ್ನು ನಮಸ್ತೆ ಪ್ರೇಮ ಸಲೇರ ಮೇಡಮ್ ಅವ್ರಿಗೆ ಅಂತ ಹೇಳ್ತಾ ಇವರು ಕೂಡ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮುಡಿ ಬಂತು ಅಂತ ಹೇಳಿದ್ದಾರೆ, ಹಾಗೆ ಉತ್ತರವನ್ನ ಕೂಡ ಕಳಿಸಿದ್ದಾರೆ. ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ಇವರು ನಮಗೆ ರವಾನೆ ಮಾಡಿದ್ದಾರೆ, ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಭದ್ರಾವತಿ

ಆಕಾಶವಾಣಿಯ ಒಪಿನಿಯನ್ ಪೋಲ್ ಇಂದ ಕೂಡ ಉತ್ತರಗಳು ಬರ್ತಾ ಇದೆ. ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದಾರೆ. ಹಾಗೆ ಗೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ ಹೊಸಕೆರೆಯಿಂದ ಕೂಡ ಉತ್ತರ ಬಂದಿದೆ. ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವಿಶ್ವಾಸ್ ಅವರು ಸವಳಂಗದಿಂದ ಉತ್ತರ ಕಳಿಸಿದ್ದಾರೆ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಶುಭ ಮುಂಜಾನೆ ಅಂತ ಹೇಳ್ತಾ ಬೆಳಿಗ್ಗೆಯಿಂದ ಇವರು ರೇಡಿಯೋ ಕೇಳ್ತಾ ಇದಾರಂತೆ. ಎಲ್ಲ ಕಾರ್ಯಕ್ರಮ ಸೂಪರ್ ಅಂತ ಕೂಡ ಹೇಳ್ತಾ ಇದಾರೆ. ಮಂಜುನಾಥ್ ಅವರು ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ. ಶುಭದಯ್ಯ ಮೇಡಮ್, ಸೂಪರ್ ಹಾಡುಗಳು ತುಂಬಾ ಇಷ್ಟ ಆಯ್ತು ಮೇಡಮ್. ನಾಗರಾಜ್ ಕೆ, ಮಮತಾ, ಸೂರಜ್ ಭದ್ರಾವತಿ, ಮಾಳೇನಹಳ್ಳಿ ಇಲ್ಲಿಂದ ಕೂಡ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶನ ಕಳಿಸಿರುವಂತಹ ತಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಉತ್ತರ ಏನು ಅಂತ ನೋಡೋಣ. ನಾನು ಕೇಳಿದಂತಹ ಕಾರ್ಯಕ್ರಮದ ಆರಂಭದ ಪ್ರಶ್ನೆ, 2026 ಐಸಿಸಿ ಮಹಿಳಾ ಕ್ರಿಕೆಟ್ T20 ವಿಶ್ವಕಪ್ ಅನ್ನ ಯಾವ ದೇಶ ಆಯೋಜಿಸುತ್ತಿದೆ ಅಂತ ಕೇಳಿದೆ. ಅದಕ್ಕೆ ಉತ್ತರ ಆಗಿತ್ತು ಇಂಗ್ಲೆಂಡ್. ಇನ್ನು ಎರಡನೆಯ ಪ್ರಶ್ನೆ, 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನ ಆತಿಥ್ಯ ವಹಿಸಿರುವಂತಹ ಭಾರತೀಯ ನಗರ ಯಾವುದು ಅಂತ ಕೇಳಿದ್ದೆ. ಅದಕ್ಕೆ ಉತ್ತರ ಆಗಿತ್ತು ಅಹಮದಾಬಾದ್. ಯಾರು ಮೊದಲನೆಯ ಪ್ರಶ್ನೆಗೆ ಇಂಗ್ಲೆಂಡ್ ಅಂತ, ಎರಡನೇ ಪ್ರಶ್ನೆಗೆ ಅಹಮದಾಬಾದ್ ಅಂತ ಕಳಿಸಿದಿರೋ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಆಕಾಶವಾಣಿ ಭದ್ರಾವತಿಯು ಅಭಿನಂದನೆಗಳನ್ನ ತಿಳಿಸ್ತಾ ಇದೆ. ಹಾಗೆ ಪ್ರಯತ್ನ ಪಟ್ಟಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೆ ಮತ್ತೆ ಪುನಃ ಪ್ರಯತ್ನವನ್ನ ಮಾಡಿ ಸರಿಯಾದ ಉತ್ತರವನ್ನ ಕಳಿಸಬಹುದು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕಾರ್ಯಕ್ರಮದ ಮೂರನೇ ಪ್ರಶ್ನೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಪೋಲ್ ವಾಲ್ಟ್ ನಲ್ಲಿ 6.30 ಮೀಟರ್ ದೂರಕ್ಕೆ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು? ಮೂರನೇ ಪ್ರಶ್ನೆ ಇದು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಪೋಲ್ ವಾಲ್ಟ್ ನಲ್ಲಿ 6.30 ಮೀಟರ್ ದೂರಕ್ಕೆ ವಿಶ್ವ ದಾಖಲೆಯನ್ನ ನಿರ್ಮಿಸಿದವರು ಯಾರು? ಇದಕ್ಕೆ ಉತ್ತರ ನಿಮ್ಮಿಂದ ಬರಲಿ. ಇನ್ನು ನಾಲ್ಕನೇ ಪ್ರಶ್ನೆ, ಯಾವ ಕ್ರೀಡೆಯು ಸ್ಟ್ರೈಕ್ ಮತ್ತು ಸ್ಪೇರ್ ನಂತಹ ಪದಗಳೊಂದಿಗೆ ಸಂಬಂಧವನ್ನ ಹೊಂದಿದೆ? ಯಾವ ಕ್ರೀಡೆಯಲ್ಲಿ ಸ್ಟ್ರೈಕ್ ಮತ್ತು ಸ್ಪೇರ್ ಅಂತ ಬಳಸ್ತಾರೆ? ಅದಕ್ಕೆ ಕೂಡ ಉತ್ತರವನ್ನ ತಿಳಿಸಬೇಕು. ಯಾವ ಕ್ರೀಡೆಯಲ್ಲಿ ಯಾವುದಕ್ಕೆ ಬಳಸ್ತಾರೆ ಅಂತ ತಿಳಿಸಿದ್ರು ಸಾಕು. ಈ ಪ್ರಶ್ನೆಗಳಿಗೂ ಕೂಡ ನಿಮ್ಮಿಂದ ಉತ್ತರ ಬರಲಿ. ಹೊಸದಾಗಿ ರೇಡಿಯೋವನ್ನ ಟ್ಯೂನ್ ಮಾಡಿರುವಂತಹ ನಮ್ಮ ಹೊಸ ಕೇಳುಗರಿಗೆ ಸಂದೇಶ ಕಳುಹಿಸಲು ವಾಟ್ಸ್ಆಪ್ ಸಂಖ್ಯೆ ಬೇಕಲ್ವಾ? ಅವರಿಗಾಗಿ ಮತ್ತೊಮ್ಮೆ ಹೇಳೋಣ, 9481527600. ಮತ್ತೊಮ್ಮೆ ನಿಧಾನವಾಗಿ ಹೇಳ್ತೇನೆ, ಬರ್ಕೊಳ್ಳಿ, 9481527600. ಈ ಸಂಖ್ಯೆಗೆ ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರಿನ ಹೆಸರು, ಅನಂತರದಲ್ಲಿ ಉತ್ತರ. ಉತ್ತರಗಳು ಚಿಕ್ಕದಾಗಿ ಚೊಕ್ಕದಾಗಿದ್ದರೆ ಓದೋದಕ್ಕೆ ಬಹಳ ಅಚ್ಚುಮೆಚ್ಚಾಗತ್ತೆ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳಿ. ಸ್ವೇಚ್ಛಾ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್.

ನೀವು ಕೇಳ್ತಾ ಇದ್ರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನ ಈಗಾಗಲೇ ಮೂರು ಮತ್ತೆ ನಾಲ್ಕನೇ ಪ್ರಶ್ನೆಯನ್ನ ಕೇಳಿದೆ. ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೇನೆ, ಮತ್ತೆಲ್ಲ ಉತ್ತರಗಳಿಗೆ ಕಳಿಸೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಮೂರನೇ ಪ್ರಶ್ನೆ, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಪೋಲ್ ವಾಲ್ಟ್ ನಲ್ಲಿ 6.30 meters ದೂರಕ್ಕೆ ವಿಶ್ವ ದಾಖಲೆಯನ್ನ ನಿರ್ಮಿಸಿದವರು ಯಾರು? ನಾಲ್ಕನೇ ಪ್ರಶ್ನೆ, ಯಾವ ಕ್ರೀಡೆಯು ಸ್ಟ್ರೈಕ್ ಮತ್ತು ಸ್ಪೇರ್ ನಂತಹ ಪದಗಳಿಂದ ಸಂಬಂಧವನ್ನ ಹೊಂದಿದೆ? ಯಾವ ಕ್ರೀಡೆಯಲ್ಲಿ ಸ್ಟ್ರೈಕ್ ಮತ್ತು ಸ್ಪೇರ್ ಅಂತ ಬಳಸ್ತಾರೆ? ಅದನ್ನ ಕೂಡ ನೀವು ಉತ್ತರವನ್ನ ಕಳಿಸಬೇಕಾಗತ್ತೆ. ಈಗಾಗಲೇ ಉತ್ತರಗಳನ್ನ ಕಳಿಸಿದ್ದೀರಾ? ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದೀರಾ? ಸರಿಯಾದ ಉತ್ತರ ಯಾರ್ದಾಗಿದೆ? ಪ್ರಯತ್ನ ಯಾರೆಲ್ಲ ಪಟ್ಟಿದ್ದೀರಾ ಅಂತ ನೋಡೋಣ. ಮಹೇಶ್ ಹೆಚ್ ಹೊಸೂರು ಇವ್ರು ಕೂಡ ಕಳಿಸಿದ್ದಾರೆ ಉತ್ತರವನ್ನ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಇವ್ರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಇವರ ಉತ್ತರ ಕೂಡ ಬಂದಿದೆ. ಹಾಗೆ ಚಿಕ್ಕದಾಗಿ ಚೊಕ್ಕದಾಗಿ ಗೊತ್ತಿಲ್ಲ ಅಂತಂದ್ಬಿಟ್ಟು ಒಳ್ಳೆ ಜೋಕನ್ನ ಮಾಡಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಉತ್ತರವನ್ನ ಕಳಿಸಿಲ್ಲ ಅವರು. ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಹಾಗೆ ದೀಪ ಸಂಜೀವ್ ಮುಂಡಗೋಡು ಇಲ್ಲಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನ್ ಅವರು ಕೇಶವಪುರ ಭದ್ರಾವತಿಯಿಂದ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಪ್ರೇಮಕ್ಕ, ನಾನು ತವರು ಮನೆ ಅರಳಿ ಹಳ್ಳಿಯಲ್ಲಿದ್ದೀನಿ. ನನ್ನ ಜೊತೆಗೆ ನಮ್ಮ ಅತ್ತಿಗೆ ಶಕುಂತಲಾ ರಾಜ್ಕುಮಾರ್, ಶಕುಂತಲಾ ರಾಜ್ಕುಮಾರ್, ಪ್ರಮೀಳಾ ಬಾಬು, ಅರುಣ್ ರಾಜ್ಕುಮಾರ್ ಕಾರ್ಯಕ್ರಮವನ್ನ ಕೇಳ್ತಿದ್ದಾರೆ. ಗೀತೆಗಳು ಸೊಗಸಾಗಿವೆ. ದಾವಣಗೆರೆಯಿಂದ ಚಂದ್ರಿಕಾ ನೆರ್ಲಗಂಡೆಯವರು ಸಂದೇಶನ ಕಳಿಸಿದ್ದಾರೆ. ತವ್ರ ಮನೆಯಲ್ಲಿ ಇದ್ದಾರಂತೆ, ಬಹಳ ಸಂತೋಷದಿಂದ ಇದ್ದಾರೆ ಅಂತ ಹೇಳ್ಕೊಂತೀವಿ. ಯಾಕಂದ್ರೆ ತವ್ರ ಮನೆಯಲ್ಲಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಬಹಳನೇ ಸಂತೋಷ ಆಗುತ್ತೆ, ಹಾಗೂ ಕುಟುಂಬದ ಸಮೇತ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರಂತೆ. ನಮಗೂ ಕೂಡ ಕೇಳಿ ಸಂತೋಷ ಆಯ್ತು ಅಂತ ಹೇಳೋಣ. ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯ್ ಕುಮಾರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯ್ ಕುಮಾರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಕೃಷಿನಗರ ಶಿವಮೊಗ್ಗ ದೊಡ್ಡಮನೆ ಸಹಿತ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಬೃಂದ ರವೀಂದ್ರನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಆಕಾಶವಾಣಿ ಒಪಿನಿಯನ್ ಪೂಲಿಂದ ಕೂಡ ಉತ್ತರ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಮೂರು ಮತ್ತು ನಾಲ್ಕನೇ ಪ್ರಶ್ನೆಗೆ

ಚಿತ್ರವನ್ನ ಕಳಿಸಿದ್ದಾರೆ, ಹಾಗೆ ಸಂಪೂರ್ಣ ಮಾಹಿತಿಯನ್ನ ಕಳಿಸಿದ್ದಾರೆ. ವಿಶೇಷ ಧನ್ಯವಾದಗಳನ್ನ ಇವರಿಗೆ ತಿಳಿಸೋಣ. ಆನಂದ ಕುಲಕರ್ಣಿ ಸುಲೇಪೇಟ ಇಲ್ಲಿಂದ ಕೂಡ ಉತ್ತರ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆಯಿಂದ ಉತ್ತರ ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದ ರಮೇಶ್ವರ ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಸುಭಾನ್ ಕುರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ರಾಧಾರು ನಿಧಿಗೆಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಸಲ್ಮಾ ಟೀಚರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಹಂಪಣ್ಣ ಅವರು ಕೂಡ ಉತ್ತರವನ್ನ ನಮಗೆ ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಶ್ರೀ ದರ್ಪಣ ಘಾಟಿ ಅನಂತಕುಮಾರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಪ್ರೇಮ ಉಮೇಶ್, ಶ್ಯಾಮಲ, ರೇವಣ, ಸಿದ್ದಯ್ಯ, ರಾಘವ, ಅದಿತಿ, ಸೋನು, ರಂಜಿತಾ, ಡಾಕ್ಟರ್ ಸವಿತಾ ಬೆಂಗಳೂರಿನಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆಯೇ ಮತ್ತೊಂದು ಸಂದೇಶವನ್ನು ಬಂದಿದೆ. ಚೌಧರಿ ಬಿ ನಾಗರಾಜ್ ಕಲ್ಬುರ್ಗಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರೂ ಕೂಡ ಉತ್ತಮವಾದ ಪ್ರಯತ್ನವನ್ನ ಮಾಡಿದ್ದೀರಾ. ನಿಮ್ಮ ಒಂದು ಪ್ರಯತ್ನಕ್ಕೆ ನಾವು ಸಂತೋಷವನ್ನ ಪಡಲೇಬೇಕಾಗಿದೆ. ಯಾಕಂದ್ರೆ ಎಷ್ಟು ಬೇಗ ಬೇಗ ಉತ್ತರಗಳನ್ನ ಕಳಿಸಿದ್ರಿ ಅಂತಂದ್ರೆ ನಿಮಗೆ ಎಷ್ಟು ಬೇಗ ಉತ್ತರಗಳು ತಲೆಗೆ ಉಳಿಯಿತು ಅಂತ ನನಗೆ ಆಶ್ಚರ್ಯ ಆಗೋದು. ಅಷ್ಟು ಬೇಗ ನೀವು ನಮಗೆ ಉತ್ತರವನ್ನ ಕಳಿಸಿದ್ದೀರಾ. ಇನ್ನು ಉತ್ತರ ಏನು ಅಂತ ನೋಡೋಣ. ಇನ್ನು ಸಂದೇಶಗಳು ಬರ್ತಾನೆ ಇದೆ, ಉತ್ತರಗಳನ್ನ ಇನ್ನು ನಮ್ಮ ಕೇಳುಗರು ಕಳಿಸ್ತಾನೆ ಇದ್ದಾರೆ. ಕಳಿಸ್ಲಿ ಕಳಿಸ್ಲಿ, ಅಲ್ಲಿವರೆಗೂ ನಾವು ಉತ್ತರಗಳನ್ನ ನೋಡೋಣ. ಇನ್ನು ಮೂರನೇ ಪ್ರಶ್ನೆ, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಪೋರ್ ವಾಲ್ಟ್ ನಲ್ಲಿ 6.30 ಮೀಟರ್ ದೂರಕ್ಕೆ ವಿಶ್ವ ದಾಖಲೆಯನ್ನ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದೆ. ಸ್ವೀಡನ್ ನ ಮಾಂಡು ಡುಪ್ಲಾಂಟಿಸ್. ತುಂಬಾ ಕೇಳಿದ್ರು, ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ನೀಡಿದ್ದೀರಾ. ಯಾರು ಕೂಡ ತಪ್ಪೇ ಮಾಡಿಲ್ಲ ಅನ್ಕೊಳ್ತೀನಿ. ಇನ್ನು ಯಾವ ಕ್ರೀಡೆಯು ಸ್ಪ್ರೈಕ್ ಮತ್ತು ಸ್ಪೇರ್ ನಂತಹ ಪದಗಳನ್ನ ಒಳಗೊಂಡಿದೆ ಅಂತ ಕೇಳಿದೆ. ಇದು ಕ್ರಿಕೆಟ್ ನಲ್ಲಿ ಬರುವಂತಹ ಬೌಲಿಂಗ್ಗೆ ಸಂಬಂಧಪಟ್ಟಂತಹ ಉತ್ತರ ಆಗಿತ್ತು. ಇದಕ್ಕೂ ಕೂಡ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ನೀಡಿದ್ದೀರಾ. ಬಹಳ ಸಂತೋಷ ಆಯ್ತು. ಕಷ್ಟದ ಪ್ರಶ್ನೆ ಅನ್ಕೊಂಡಿದೆ, ಆದ್ರೆ ಬಹಳ ಸುಲಭವಾಗಿ ಉತ್ತರವನ್ನ ನೀಡಿದ್ದೀರಾ. ಈಗ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. 2024 ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಂತಹ ಆಟಗಾರ ಯಾರು? 2024 ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನಾಗಿದ್ದಂತಹ ಆಟಗಾರ ಯಾರು? ಇದಕ್ಕೆ ಉತ್ತರಗಳನ್ನ ಕಳಿಸಿ, ಉತ್ತರವನ್ನ ಕಳಿಸಿ. ಇನ್ನು ಆರನೇ ಪ್ರಶ್ನೆ, ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ಭಾರತದ ಹಾರುವ ಸಿಖ್ ಅಂತ ಯಾರನ್ನ ಕರೆಯಲಾಗುತ್ತೆ? ಭಾರತದ ಹಾರುವ ಸಿಖ್ ಅಂತ ಯಾರನ್ನ ಕರೆಯಲಾಗುತ್ತೆ? ಹಾರುವ ಸಿಖ್ ಅಂತ ಇವರನ್ನ ಕರೆಯಲಾಗುತ್ತೆ, ಯಾರು ಅವರು? ಹಾಗಾಗಿ ಈ ಎರಡು ಪ್ರಶ್ನೆಗಳಿಗೂ ನಿಮ್ಮಿಂದ ಉತ್ತರಗಳನ್ನ ಕಾಯ್ತಾ ಇರ್ತೇನೆ. ಯಾರೆಲ್ಲ ಉತ್ತರಗಳನ್ನ ಕಳಿಸ್ತೀರಾ ಅಂತನ್ಬಿಟ್ಟು ನೋಡೋಣ. ಈಗಾಗಲೇ ಉತ್ತರಗಳು ಬಂದಿದೆ, ಉತ್ತರಗಳನ್ನ ನೋಡೋಣ. ಅಲ್ಲಿವರೆಗೂ ಒಂದೆರಡು ಗೀತೆಗಳನ್ನ ಕೇಳಿ ಬರೋಣ ಅಂತ ಹೇಳ್ತಾ, ಸ್ವಾತಿ ಮುತ್ತಿನ ಮಳೆ ಹನಿಯೇ ಚಿತ್ರದ ಒಂದು ಗೀತೆಯನ್ನ ಕೇಳಿ, ಪೃಥ್ವಿ ಹಾಗೂ ಮಾಧುರಿ ಶಿಷಾದ್ರಿಯವರ ಸ್ವರಗಳಲ್ಲಿ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು. ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ರೇಡಿಯೋಗಳಲ್ಲಿ ಪ್ರೇಮ ಸಾಲೇರ ಕಾರ್ಯಕ್ರಮ ಹಾಡು ಮಾತಾಡು ಕ್ರೀಡಾ ರಸಪ್ರಶ್ನೆ ಸಾಕ್ತಾ ಇದೆ. ನಿಮ್ಮಿಂದ ಉತ್ತರ ಕೂಡ ಬರ್ತಾ ಇದೆ. 5 ಮತ್ತು 6ನೇ ಪ್ರಶ್ನೆಯನ್ನಾಗಿ ಈಗಾಗಲೇ ಕೇಳಿದೆ, ಅದಕ್ಕೆ ಉತ್ತರಗಳನ್ನ ಕೂಡ ಕಳಿಸಿದ್ದೀರಾ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದೀರಾ ಅಂತ ನೋಡೋಣ. ಇನ್ನೇನು ಸಮಯ ಆಗ್ತಾ ಬಂತು ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತು. ನಾಗಶ್ರೀ ಜಯಂತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಇಲ್ಲಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಡರಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕೂಡ ಇರಬಹುದು ಅಂತ ಕಳಿಸಿದ್ದಾರೆ, ಆದ್ರೆ ಅದೇ ಸರಿ ಅಲ್ವೇ ಅಂತ ಹೇಳೋಣ. ದಾವಣಗೆರೆಯಿಂದ ಚಂದಿಕಾ ನೇರ್ಲಗುಂಡಿ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಎಲ್ಲರಿಗೂ ಉತ್ತರ ಗೊತ್ತಿದೆ ಅಂತ ಆಯ್ತು. ಇನ್ನು ಶಿವಮೊಗ್ಗ ಕೃಷ್ಣನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಉತ್ತರ ಬಂದಿದೆ. ಇನ್ನು ದೀಪ ಸಂಜೀವ್ ಮುಂಡಗೋಡು ಉತ್ತರ ಕನ್ನಡದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯ್ ಕುಮಾರ್ ಅವರ ಉತ್ತರ ಬಂದಿದೆ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಬಂದಿದೆ. ಶಾಂತಾಚಾರ ಬಡಿಗೆಯರ್ ಕೊಕ್ಕನೂರು ಹರಿಹರ ತಾಲೂಕು ಇವರ ಉತ್ತರ ಹಾಗೂ ಮಾಹಿತಿ ಕೂಡ ಬಂದಿದೆ. ಮಹೇಶ್ ಹೊಸೂರು ಇವರ ಉತ್ತರ ಕೂಡ ಬಂದಿದೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಮಹೇಶ್ ಕುಮಾರ ಹೊನ್ನಾಳಿಯಿಂದ ಉತ್ತರ ಕಳಿಸಿದ್ದಾರೆ ಅಂತ ಹೇಳೋಣ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಾಗ ಅನಂತಕುಮಾರ್ ಅವರ ಉತ್ತರ ಕೂಡ ಬಂದಿದೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು, ಪ್ರೇಮ ಮೇಡಮ್ ಹಾಡು ಮಾತಾಡು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಮೂಡಿ ಬಂತು, ಜೊತೆಗೆ ಬಹಳ ಅದ್ಭುತವಾದ ಸುಂದರವಾದ ಗೀತೆಗಳನ್ನ ನಮ್ಮ ಜ್ಞಾನಾರ್ಜನೆಗಾಗಿ ಆಯ್ದು, ಜೊತೆಗೆ ನಿಮ್ಮ ಸುಂದರವಾದ ನಿರೂಪಣೆಯ ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಿದೆ, ಧನ್ಯವಾದಗಳು ಅಂತ ಕೂಡ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಾಗೆ ಉತ್ತರವನ್ನ ಕೂಡ ಕಳಿಸಿದ್ದಾರೆ ರೋಟರಿ ಜಿ ವಿಜಯ್ ಕುಮಾರ್ ಅವರು. ಇನ್ನು ಆಕಾಶವಾಣಿ ಒಪಿನಿಯನ್ ಪೂಲ್ ಭದ್ರಾವತಿ ಆಕಾಶವಾಣಿ ಒಪಿನಿಯನ್ ಪೂಲ್ ಇಂದ ಕೂಡ ಉತ್ತರ ಕಳಿಸಿದ್ದಾರೆ. ಹಾಗೆ ರಾಧವರು ನಿದಿಗೆಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಚೌಧರಿ ಬಿ ನಾಗರಾಜ್ ಅವರು ಕೂಡ ಕಲಬುರಗಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ, ನಯನ, ನಂದನ, ರಾಮೇಶ್ವರ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರ ಉತ್ತರ ಸರಿಯಾಗಿದೆ ಅಂತ ಹೇಳಬಹುದು, ಯಾಕಂದ್ರೆ ಎಲ್ಲರಿಗೂ ಕೂಡ ಉತ್ತರ ಗೊತ್ತಿದೆ ಅಂತ ಆಯ್ತು. ಇನ್ನು ಉತ್ತರವನ್ನ ಹೇಳುವಂತಹ ಸಮಯ, 2024 ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದ ಆಟಗಾರ ಯಾರು? ಕಾರ್ಲೋಸ್ ಅಲ್ಕಾರಾಜ್ ಉತ್ತರ ಆಗಿತ್ತು. ಕಾರ್ಲೋಸ್ ಅಲ್ಕಾರಾಜ್. ಇನ್ನು ಕಟ್ಟಕಡೆಯ ಪ್ರಶ್ನೆ, 6ನೇ ಪ್ರಶ್ನೆ, ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ಭಾರತದ ಹಾರುವ ಸಿಖ್ ಅಂತ ಯಾರನ್ನ ಕರೆಯಲಾಗ್ತದೆ ಅಂತ ಕೇಳಿದೆ. ಎಲ್ರಿಗೂ ಗೊತ್ತೇ ಇದೆ, ಮಿಲ್ಖಾ ಸಿಂಗ್ ಇವರನ್ನ ಕರೆಯಲಾಗುತ್ತೆ. ಭಾರತದ ಹಾರುವ ಸಿಖ್ ಅಂತ ಮಿಲ್ಖಾ ಸಿಂಗ್ ಅನ್ನ ಕರೆಯಲಾಗುತ್ತೆ. ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಉತ್ತರವನ್ನ ಒಂದು ಸ್ಪೋರ್ಟಿವ್ ಆಗಿ, ಚಟುವಟಿಕೆಯಿಂದ ಸ್ಫೂರ್ತಿದಾಯಕವಾಗಿ ಉತ್ತರವನ್ನ ಕೇಳಿದ ತಕ್ಷಣವೇ ನೀಡಿದ್ದೀರಾ. ಬಹಳಷ್ಟು ಚೆನ್ನಾಗಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಮತ್ತಷ್ಟು ಸಂದೇಶಗಳನ್ನ ನೋಡೋಣ. ಶಿವಮೊಗ್ಗ ಕೃಷ್ಣನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಹಾಡು ಮಾತಾಡು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬಂತು. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆಯ ಕನ್ನಡ ಗೀತೆಗಳು ಹಾಗೂ ನಮ್ಮ ಬುದ್ಧಿಶಕ್ತಿಗೆ ಕಸರತ್ತು ನೀಡಿದೆ, ಜೊತೆಗೆ ನಿಮ್ಮ ಬೆಂಕಿಯ ನಿರೂಪಣೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಉತ್ತಮ ಗುಣಮಟ್ಟದ ಕಾರ್ಯಕ್ರಮ ಪ್ರೇಮಕ, ಶಾಲಾ ದಿನಗಳ ಹಿಂದೆ ಹೊರಡ್ತೀನಿ, ದಾವಣಗೆರೆಯಿಂದ ಶಾಲಾ ದಿನಗಳಿಗೆ ಹೋಗ್ಬಿಟ್ರಂತೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಹೊಗಳಿಕೆಯ ಮಾತುಗಳನ್ನ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂದೇಶನ ಕಳಿಸುವ ಮೂಲಕ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ವಿಶ್ವಾಸ ಅವರು ಸವಳಂಗದಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ, ಹಾಗೆ ಧನ್ಯವಾದಗಳನ್ನ ಕೂಡ ತಿಳಿಸಿದ್ದೀರಾ. ಹಾಗೆ ಇವರು ಯಾರು ಹೊಸದಾಗಿ ಕಾರ್ಯಕ್ರಮಕ್ಕೆ ಜಾಯಿನ್ ಆದ್ರು ಅನ್ಕೊಳ್ತೀನಿ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 1558 ಅಂಕಿಯಿಂದ. ಮುಂದಿನ ಬಾರಿ ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಅಂತ ಹೇಳೋಣ. ಹಾಗೆ ಪ್ರತಿದಿನ 10:00 to 11:00 ಪ್ರತಿದಿನ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರತ್ತೆ. ಬುದ್ಧಿಯನ್ನ ಚುರುಕುಗೊಳಿಸುತ್ತೆ ಎಲ್ಲ ಕಾರ್ಯಕ್ರಮದಲ್ಲೂ, ಹೀಗೆ ಭಾಗವಹಿಸಿ ಅಂತ ಹೇಳ್ತಾ. ಇನ್ನು ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಪ್ರೇಮಾ ಸಲೇರ ಮೇಡಮ್, ಹಾಡು ಮಾತಾಡು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿಬಂತು, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಪ್ರೇಮಾ ಮೇಡಮ್, ಈ ದಿನದ ಕ್ರೀಡಾ ರಸಪ್ರಶ್ನೆ ಕಾರ್ಯಕ್ರಮ ಚೆನ್ನಾಗಿತ್ತು, ವಂದನೆಗಳು ಅಂತ ಹೇಳ್ತಿದ್ದಾರೆ. ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕಿಯವರು, ಭದ್ರಾವತಿಯವರು, ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ, ಹೀಗೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಗೀತೆಗಳ ಮೂಲಕ ಮನರಂಜನೆಯನ್ನ, ಹಾಗೆ ಪ್ರಶ್ನೆಗಳ ಮೂಲಕ ಜ್ಞಾನವನ್ನ, ಎರಡನ್ನೂ ಕೂಡ ನಿಮ್ಮ ಮೆದುಳಿಗೆ ಹಾಕಿಕೊಳ್ಳುವ ಕೆಲಸ ಈ ಕಾರ್ಯಕ್ರಮದ ಮೂಲಕ ಸಾಗಲಿ ಅನ್ನೋದೇ ನಮ್ಮ ಒಂದು ಆಶಯ. ಹಾಗಾಗಿ ಜ್ಞಾನ ಯಾರಿಗೂ ಕೂಡ ಸ್ವತ್ತಲ್ಲ, ಎಲ್ಲರ ಸ್ವತ್ತು ಅದು. ಹಾಗಾಗಿ ಪ್ರತಿದಿನ ಕಲಿಯೋದು ಇದೇ ಇರುತ್ತೆ, ಕೊನೆಯವರೆಗೂ ಕೂಡ ಒಂದಿಲ್ಲೊಂದು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ನನ್ನ ಹೆಸರು ಬಂದಿಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ ಸ್ಕಿಪ್ ಆಗಿರಬೇಕು ಅನ್ಕೊಳ್ತೀನಿ. ನೀವು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ, ನಿಮಗೂ ಕೂಡ ವಿಶೇಷ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇರೋದು ನಿಮ್ಮ ರೇಡಿಯೋಗಳತಿ ಪ್ರೇಮಾ ಸಾಲೇರ. ಕಾರ್ಯಕ್ರಮ ಹೇಗನ್ನಿಸ್ತು ಅಂತ ಆಕಾಶವಾಣಿ ಭದ್ರಾವತಿಯ ಜಿಮೇಲ್ ಅಕೌಂಟ್ಗೂ ಕೂಡ ಮಾಹಿತಿಯನ್ನ ಕಳಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಕೇಳುಗರು ಕೂಡ ಬಹಳಷ್ಟು ಚೆನ್ನಾಗಿ ನಮ್ಮ ಜೊತೆಯಾಗಿದ್ರು, ಎಲ್ಲರಿಗೂ ಕೂಡ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ವಿಶೇಷ ಧನ್ಯವಾದಗಳನ್ನ, ಹಾಗೆ ಶುಭ ಹಾರೈಕೆಗಳನ್ನ, ಶುಭಾಶಯಗಳನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಈ ಒಂದು ಗೀತೆಯೊಂದಿಗೆ ಅಂತ ಹೇಳ್ತಾ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ವಾಸುಕಿ ವೈಭವ್ ಅವರ ಕಂಠದಲ್ಲಿ ವಿಕಿಪೀಡಿಯಾ ಚಿತ್ರದ ಒಂದು ಗೀತೆಯನ್ನ.
0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ, ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ
1: ಮಾಡ್ತೀನಿ. RBI ಹೇಳುತ್ತೆ
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಆಡು ಮಾತಾಡು ಕ್ರೀಡಾ ರಸಪ್ರಶ್ನೆಯ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಅರೇಂಜ್ಮೆಂಟ್ ಆಯ್ತು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
4: ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು

ಆತ್ಮೀಯ ಕಾರ್ಯಕ್ರಮ ಕುರಿತು ಒಂದಿಷ್ಟು ಸಂದೇಶಗಳು ಬಂದಿದೆ. ಸಂದೇಶಗಳನ್ನ ಓದಿದ ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತ ಹೇಳ್ತಾ, ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಆಕಾಶವಾಣಿ ಭದ್ರಾವತಿಯ ಜನಪ್ರಿಯ ಕಾರ್ಯಕ್ರಮ ಹಾಡು ಮಾತಾಡು ಸರಣಿಯಲ್ಲಿ ಇಂದು ಪ್ರೇಮ ಸಲೇರ ಅವರು ನಡೆಸಿಕೊಟ್ಟಂತಹ ಕ್ರೀಡಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಎಷ್ಟೊಂದು ಆಸಕ್ತಿಯಿಂದ ಕೇಳಿ ಆಸ್ವಾದಿಸಿದ್ದು ತುಂಬಾ ಸಂತೋಷ ತಂದಿದೆ, ಧನ್ಯವಾದಗಳು ಅಂತ ತಿಳಿಸಿದರೆ. ಧನ್ಯವಾದಗಳು ನಿಮಗೂ ಕೂಡ. ನಮಸ್ತೆ ಮೇಡಮ್, ಬೆಳಗಿನಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ರಿ, ಮತ್ತು ನಿಮ್ಮ ಅಚ್ಚ ಕನ್ನಡದ ನಿರೂಪಣೆ ಕೂಡ ನಮಗೆ ಇಷ್ಟವಾಯಿತು. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದರೆ, ಧನ್ಯವಾದಗಳು. ಶೇಖರ್ ನಾಯಕ್ ತರೀಕೆರೆಯಿಂದ ಸೂಪರ್ ಪ್ರೋಗ್ರಾಮ್ ಪ್ರೇಮ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು ತಮಗೂ ಕೂಡ. ರಾಯಭಾಗ ತಾಲೂಕು ಮಗಳಖೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಈಗ ಇನ್ನು ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನನ್ನ ಹತ್ರ ಒಂದಿಷ್ಟು ಪತ್ರಗಳು ಇದೆ, ಸಾಕಷ್ಟು ಪತ್ರಗಳ ಸಂಖ್ಯೆ ಇದೆ. ಅದರಲ್ಲಿ ಯಾರು ಮೊದಲು ಒಂದು ಪತ್ರವನ್ನ ಕಳಿಸಿದ್ರು ಅವರ ಪತ್ರಗಳನ್ನ ಸರದಿಯಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಆತ್ಮೀಯರೇ, ನೀವು ಬರೆದಂತಹ ಪತ್ರದಲ್ಲಿ ಇರುವಂತಹ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನೀವು ಪತ್ರವನ್ನ ಬರೆಯುವಾಗ ಒಂದು 2-3 ಗೀತೆಗಳನ್ನ ಆಯ್ಕೆಯನ್ನ ಮಾಡಿ, ಯಾಕಂದ್ರೆ ಎಲ್ಲ ಗೀತೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ. ಹಾಗಾಗಿ ನೀವು ಕಳಿಸಿದಂತಹ 3 ಗೀತೆಗಳಲ್ಲಿ ಯಾವ್ದಾದ್ರು ಲಭ್ಯವಿದ್ರೆ ಮಾತ್ರ ಆ ಗೀತೆಗಳನ್ನ ಪ್ರಸಾರ ಮಾಡ್ತೇವೆ. ಪ್ರಸಾರ ಮಾಡಿಲ್ಲ ಅಂತಂದ್ರೆ ನೀವು ತಿಳ್ಕೋಬೇಕು, ನಾವು ಕಳಿಸಿರುವಂತಹ ಗೀತೆ ನಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ ಇಲ್ಲ ಅಂತ. ಹಾಗಾಗಿ ಮತ್ತೆ ಮುಂದಿನ ಪತ್ರದಲ್ಲಿ ಮತ್ತಷ್ಟು ಗೀತೆಗಳನ್ನ ಬರೆದು ಕಳಿಸಿ ಅಂತ ಹೇಳ್ತಾ, ಮೊದಲಿಗೆ ಒಂದು ಪತ್ರ ವನ್ನ ತೆಗೆದುಕೊಂಡಿದ್ದೇನೆ. ಯಾರ್ದು ಈ ಪತ್ರ ಅಂತ ನೋಡೋಣ. ನಿರೂಪಕರಿಗೆ ನಮನಗಳು. ಭದ್ರಾವತಿ ಮತ್ತು ಶಿವಮೊಗ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳಿಂದ ಕೇಳುಗರಿಗೆ ಮನ ಸೆಳೆಯದಿದೆ. ಎಲ್ಲ ಕಾರ್ಯಕ್ರಮಗಳು ಕೇಳುಗರಿಗೆ ಮನ ಸೆಳೆದಿದೆಯಂತೆ. ಪ್ರತಿಯೊಬ್ಬ ಆಕಾಶವಾಣಿ ಕಾರ್ಯಕರ್ತರಿಗೆ ನಮನಗಳು ಅಂತ ಕೂಡ ತಿಳಿಸಿದರೆ. ಇವರು ಇಷ್ಟಪಟ್ಟಿರುವಂತಹ ಚಿತ್ರ ಜಲ್ಸ ಚಿತ್ರದ ಒಂದು ಗೀತೆ, ನನ್ನಿದೆ ಬೀದಿಗೆ ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಮಠದ ಸಿರಿಗೆರೆಯ ಸುಮಿತ್ರಾ ಆನಂದ್, ಸಾವಿತ್ರಿ ಉಮೇಶ್, ವರ್ಷ ಗಗನ್, ಗಣೇಶ್, ರಕ್ಷಿತ್ ಅವರು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿದರೆ. ಇವರ ಇಷ್ಟದ ಗೀತೆ ಪ್ರಸಾರ ಆಗ್ತದೆ. ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ ಕೇಳಿ ಆನಂದಿಸಿ.

ಮುಂದಿನ ಪತ್ರವನ್ನ ನೋಡೋಣ. ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅಂತ ಹೇಳ್ತಾ, ನಾನು ಮೆಚ್ಚಿರುವ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ರೆ, ಶಿಕಾರಿಪುರ ತಾಲೂಕು ಹೊಸೂರಿನ ಎಚ್ ಮಹೇಶ್ ಮತ್ತು ಮನೆಯವರಿಗಾಗಿ ಮನಸ್ಸುಗಳ ಮಾತು ಮಧುರ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಇವರಿಗಾಗಿ ಸಿಲ್ಚಲ್ ದೀಕ್ಷಿತ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಗೀತೆ ಇವರಿಗಾಗಿ.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಭದ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಒಂದಿಷ್ಟು ಪತ್ರಗಳು ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬರೆದಿದ್ದಾರೆ. ಶಿವಮೊಗ್ಗದಿಂದ ನಾಗರಾಜ್, ಸುಜಾತ, ಲಿಖಿತ, ಅಶ್ವಿನಿ, ರಮೇಶ್ ಹಾಗೂ ಮನೆಯವರು, ಹಾಗೆಯೇ ತರೀಕೆರೆಯಿಂದ ಗೋವರ್ಧನ್, ಹಂಸಿಕಾ, ಲಾವಣ್ಯ ಹಾಗೂ ಲಿಖಿತ್ ಅವರು ಪತ್ರವನ್ನು ಬರೆದಿದ್ದಾರೆ. ಹಾಗೆ ಗೆಳೆಯರಾದ ಹನುಮಂತಪ್ಪ ಮಡಿವಾಳ, ಭೂಪ ವೆಂಕಟೇಶ್, ಚಿಕ್ಕಪ್ಪ ಶಾರದಾ, ರಮೇಶ್ವರ ಮತ್ತು ಎಲ್ಲ FM ಕೇಳುಗರು ಕೂಡ ಚಿತ್ರವನ್ನು ಪ್ರಸಾರ ಮಾಡಿ ಗೀತೆಯನ್ನ ಅಂತಂದ್ಬಿಟ್ಟು ಪತ್ರವನ್ನು ಬರೆದಿದ್ದಾರೆ. ಅವರೆಲ್ಲರಿಗಾಗಿ ಬೆಂಕಿಯ ಬಲೆ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. SP ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಈ ಗೀತೆಯನ್ನು.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಪತ್ರವನ್ನ ನೋಡೋಣ. ಬೆಂಗಳೂರಿನಿಂದ ಬಿಂದು ಸುನಿಲ್, ಸೋಹಿತ್, ಸುಹಾನಾ ಹಾಗೂ ಮನೆಯವರು ಪತ್ರವನ್ನ ಬರೆದಿದ್ದಾರೆ. ಹಾಗೆ ಈ ಚಿತ್ರದ ಗೀತೆಯನ್ನ ಮೆಚ್ಚಿ ಮತ್ತೋರ್ವರು ಪತ್ರವನ್ನ ಬರೆದಿದ್ದಾರೆ. ಹರಿಹರದಿಂದ ತನಿಷಾ, ಲಾವಣ್ಯ, ಹರೀಶ್, ರಾಜೇಶ್ ಹಾಗೂ ಪುಟಾಣಿ ಚೇತನ ಅವರು ಕೂಡ ಈ ಗೀತೆಯನ್ನ ಮೆಚ್ಚಿ ಬರೆದಿದ್ದಾರೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಪತ್ರವನ್ನ ಬರೆದಿದ್ದಾರೆ ದೀಪ ಸಂಜೀವ್ ಮುಂಡಗೋಡು ಉತ್ತರ ಕನ್ನಡ ಇಲ್ಲಿಂದ. ಪ್ಯಾರಿಸ್ ಪ್ರಣಯ ಚಿತ್ರದ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆಯನ್ನ ಮೆಚ್ಚಿ ಪತ್ರ ಬರೆದಿದ್ದಾರೆ. ಅವರಿಗಾಗಿ ಈ ಗೀತೆ

0: ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದ್ರೆ ಆತ್ಮೀಯ ಕೇಳಿದರೆ ನೀವು ಕೂಡ ನೀವು ಮೆಚ್ಚಿರುವ ಗೀತೆಯನ್ನ ಆಕಾಶವಾಣಿ ಭದ್ರಾವತಿಯ ಕೇಂದ್ರದಿಂದ ಕೇಳಬೇಕೇ? ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಮೆಚ್ಚಿದ ಮೂರು ಚಿತ್ರದ ಗೀತೆಗಳನ್ನ ಪತ್ರದ ಮುಖೇನ ನಮಗೆ ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಜೆಪಿಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ 577302 ಈ ವಿಳಾಸಕ್ಕೆ ನಿಮ್ಮ ಪತ್ರ ತಲುಪಿದರೆ ನೀವು ಮೆಚ್ಚಿರುವ ಗೀತೆಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
4: ಲಿಡ್ಕರ್ ವತಿಯಿಂದ ರಾ

0: ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಆತ್ಮೀಯರೇ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೋಕೋನಟ್ ಕುಕೀಸ್, ಕೋಕೋನಟ್ ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು, ಮೆಲ್ಟಿಂಗ್ ಮೊಮೆಂಟ್ ಬಿಸ್ಕತ್ತು, ಪೀನಟ್ ಕುಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟರ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಪ್ಪು ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಖಾರ ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಈ ತಿಂಗಳ 25ನೇ ತಾರೀಕಿನಿಂದ ಬರುವ ಜೂನ್ ತಿಂಗಳ 23ನೇ ತಾರೀಕಿನವರೆಗೆ 1 ತಿಂಗಳ ಅಂದರೆ 30 ದಿನಗಳ ಕೌಶಲ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತರಬೇತಿ ಶುಲ್ಕ ಒಟ್ಟು 4,500 ರೂಪಾಯಿಗಳನ್ನು ಪಾವತಿಸಿ ಈ ತಿಂಗಳ 23ನೇ ತಾರೀಕಿನ ಒಳಗೆ ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಈಗ ಹೇಳುವ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ತಾವುಗಳು ಸಂಪರ್ಕಿಸಬೇಕಾದಂತಹ ವಿಳಾಸ: ಡಾ ಜಯಶ್ರೀ ಎಸ್, ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. ಇವರ ಮೊಬೈಲ್ ಸಂಖ್ಯೆ 9449917763. ಶ್ರೀ ಜಯಶಂಕರ ಇವರ ಮೊಬೈಲ್ ಸಂಖ್ಯೆ 9686555897. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18ರಿಂದ 49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿಯ ಅವಧಿಯಲ್ಲಿ ಉಚಿತ ಊಟ ವಸತಿಯ ವ್ಯವಸ್ಥೆ ಇರುತ್ತದೆ. ತರಬೇತಿಯ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಗಳು ಈ ರೀತಿ ಇವೆ: ವಸ್ತ್ರಚಿತ್ರ ಕಲಾ ಉದ್ಯಮಿ ಅಂದರೆ ಎಂಬ್ರಾಯ್ಡರಿ, 30 ದಿನಗಳ ತರಬೇತಿಯ ಅವಧಿ, ಪ್ರಾರಂಭ ದಿನಾಂಕ ಜೂನ್ 1ನೇ ತಾರೀಕಿನಿಂದ, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಇತ್ಯಾದಿಯನ್ನು ಹೇಳಿಕೊಡುತ್ತಾರೆ. 12 ದಿವಸಗಳ ತರಬೇತಿ, ಪ್ರಾರಂಭ ದಿನಾಂಕ ಜೂನ್ 4ನೇ ತಾರೀಕಿನಿಂದ. ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರ್ ಸರ್ವಿಸಸ್ ತರಬೇತಿ, 30 ದಿವಸಗಳ ಕಾಲ, ಪ್ರಾರಂಭ ದಿನಾಂಕ ಜೂನ್ 14ನೇ ತಾರೀಕಿನಿಂದ. ಕುರಿ ಸಾಕಾಣಿಕೆ 12 ದಿವಸಗಳು, ಪ್ರಾರಂಭ ದಿನಾಂಕ ಜೂನ್ 18ನೇ ತಾರೀಕಿನಿಂದ. ತರಬೇತಿಗಳು ಪ್ರಾರಂಭವಾಗಲಿದ್ದು ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, 577216, ಶಿವಮೊಗ್ಗ ತಾಲೂಕು ಇಲ್ಲಿಗೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆಗಳು ಈ ರೀತಿ ಇವೆ: 9481957712 97 4 3 4 2 95 95. ಮತ್ತೊಂದು ಮೊಬೈಲ್ ಸಂಖ್ಯೆ 9164411580. ಇವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಅಥವಾ ಇಮೇಲ್ ಮಾಡಿ cbrsite@gmail.com ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು.

ಆತ್ಮೀಯ ಕೇಳುಗರೆ ಗಮನಿಸಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2026-27 ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರ ಬಯಸುವ

ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿನ ಇಲಾಖೆಯ ಸೇನಾ ಆಯ್ಕೆಯ ಪೂರ್ವ ಸಿದ್ದತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಬಾಲಕರಿಗಾಗಿ ಮಾತ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ 13ರಿಂದ ಬರುವ ಜೂನ್ 5ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶ್ರೀರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದ ಅಪ್ಪನವರ ಉಚಿತ ವೀರಶೈವ ವಿದ್ಯಾರ್ಥಿ ನಿಲಯ ಶಿವಮೊಗ್ಗ ನವುಲೆ ಶಾಖೆಯಲ್ಲಿ ನಡೆಸುತ್ತಿರುವ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಖಾಲಿ ಇರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಸ್ಥಾನಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವೀರಶೈವ ಸಮಾಜದಲ್ಲಿರುವ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳು ಶಿವಕುಮಾರ್ ಸ್ವಾಮೀಜಿಗಳ ನೌಕರರ ಸಂಘ ವಸತಿ ನಿಲಯ ಡಾಲರ್ಸ್ ಕಾಲೋನಿ ಹಿಂಭಾಗ ಆರ್ಆರ್ ವಿಶ್ವವಿದ್ಯಾನಿಲಯದ ಹತ್ತಿರ ನವಲೆ ಶಿವಮೊಗ್ಗ ಇಲ್ಲಿ ಜೂನ್ 15ನೇ ತಾರೀಕಿನ ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9916-27-84-70 ಮತ್ತೊಂದು ಮೊಬೈಲ್ ಸಂಖ್ಯೆ 9448-23-19-68 ಈ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುದ್ಧನಗರ ನಿವಾಸಿಯಾದ 32 ವರ್ಷದ ಮೊಹಮ್ಮದ್ ಆದಿಲ್ ಎಂಬುವರು ಏಪ್ರಿಲ್ 15ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. 5.4 ಅಡಿ ಎತ್ತರ, ದಪ್ಪ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣವನ್ನು ಹೊಂದಿರುತ್ತಾರೆ. ಇವರ ಬಗ್ಗೆ ಸುಳಿವು ತಿಳಿದು ಬಂದಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣೆಯನ್ನ ಈಗ ಹೇಳುವ ಸಂಖ್ಯೆಗಳ ಮೂಲಕ ಸಂಪರ್ಕಿಸಿ ಅವರಿಗೆ ಮಾಹಿತಿಯನ್ನು ತಿಳಿಸಬಹುದಾಗಿದೆ. ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0818-22-26-14-14 ಅಥವಾ ಮೊಬೈಲ್ ಸಂಖ್ಯೆ 9972-42-61-44 ಸಂಪರ್ಕಿಸಿ ಮಾಹಿತಿಯನ್ನು ತಿಳಿಸಬಹುದಾಗಿದೆ. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಯನ್ನ ಕೇಳಿ. ಜಿವಿ ಕುಲಕರ್ಣಿಯವರ ಕವನ, ಹಾಡಿದ್ದಾರೆ ಶ್ರೀನಿವಾಸ ಜೋಶಿ. ಯಾವ ಜನುಮದ ನಂಟು

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಪ್ರಹ್ಲಾದ ನರೇಗೆಲ್ಲ ಅವರ ಕವನ, ಹಾಡಿದರೆ ರೋಹಿಣಿ ಸುಧಾಮ, ರೇವತಿ ರಾಘವೇಂದ್ರ.

ಭಾವಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಈಗ ಜನಪದ ಸಂಗೀತ. ಜಗಳೂರು ತಾಲೂಕು ಬಿದರಕೆರೆಯ ಶ್ರೀಮತಿ ವಿಜೇಂದ್ರಮ್ಮ ಹಾಗೂ ತಂಡದವರಿಂದ ಕೌರವ ಪಾಂಡವ ಗೀತೆಗಳನ್ನು ಕೇಳಿ.

ಇದುವರೆಗೂ ಜಗಳೂರು ತಾಲೂಕು ಬಿದರಕೆರೆಯ ಶ್ರೀಮತಿ ವಿಜೇಂದ್ರಮ್ಮ ಹಾಗೂ ತಂಡದವರಿಂದ ಕೌರವ ಪಾಂಡವ ಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಜಾನಪದ ಗೀತೆಯ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 3,89,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಯ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳು ಬೀಳಿನಲ್ಲಿ ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವಿಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳಿನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಇಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟ ಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿಮನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು ಕಂಟಕಗಳನ್ನು ಎದುರಿಸುವ ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವೇ. ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ ಮತ್ಸರಗಳು ಕ್ರಮೇಣ ಬೆಳೆಯುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ

ಮಾಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡುವುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 20% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯ ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ, ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆ ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೂಲೆ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರು ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿ ಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವು ದುಡಿಯುತ್ತಾ ಕುಟುಂಬವನ್ನು ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್, ದೃಷ್ಟಿ ಇಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್, ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್, ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚುಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್, ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕಥೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8 ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು, ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿನ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿನ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ವರ್ಷಗಳ ಕಾಲ ಬದುಕಿ 2018 ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು
ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈ ಕಾಲುಗಳೂ ಇಲ್ಲದೆ

ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ, ದೊಡ್ಡ ಸಾಧನೆ ಮಾಡಿದವರು ಉಂಟು. ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್, ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು December 2001 ನವದೆಹಲಿಯಲ್ಲಿ ಪಾರ್ಲಿಮೆಂಟಿನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮ್ ಅನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 meters ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ಗೊತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಟ್ಟದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನಲ್ಲಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಡಗಿ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ ಮುಂದೆ. ಆಕೆ ನನ್ನ ಬಾಲ್ಯದ ಗೆಳತಿ. ಕಣ್ಣುಗಳಲ್ಲಿ ಕನಸುಗಳನ್ನಿಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ MSc ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ KMCಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು IBM ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಸಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ
ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ

0: ರೂಮಟೈಡ್ ಅರ್ಥ್ರೈಟಿಸ್ ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ MSc ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದ ತಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು? ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು. ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು. ಕುಳಿತಲ್ಲಿಯೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲೆರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ, ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬುವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನು ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017ರಲ್ಲಿ ಆಕೆಯ ಛಲದಿಂದ ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂದಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
1: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಗ್ಗೆ ನಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ BK ಸುಮಿತ್ರಾ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ

ಆತ್ಮೀಯ ಕೇಳುಗರೆ ಗಮನಿಸಿ, ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಇಂದು ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ತೂಕ ಹೆಚ್ಚಿಸಿಕೊಳ್ಳುವ ಕುರಿತು ಮನೆ ಮದ್ದು ತಿಳಿಸುತ್ತಾರೆ ವೈದ್ಯರಾದ ಮಧುರಾ ಹೆಚ್ ಮಲ್ಹೋದೆ. ಪಂಚಾಮೃತ ಶೇಕ್ ಮತ್ತು ಹೆಸರುಕಾಳು ಸಲಾಡ್ ಬಗ್ಗೆ ತಿಳಿಸಿಕೊಡುತ್ತಾರೆ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 3:00 ಚಾಟ್ ಶೋ ಪ್ರಸಾರಗೊಳ್ಳುವುದು. 4:00 ಮಿಕ್ಸ್ ಮೆಲೋಡಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮಗಾಗಿ. ಇನ್ನು ಸಂಜೆ 6:00 ಸೇವಾ ಮಾಹಿತಿ, 6:30 ರಸವಾರ್ತೆ ಮೂಡಿಬರುವುದು. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ICAR ನ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು. ಈ ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾ ದೇವರಾಜ್ TN ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾ SM ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ SM ಸುಧಾಕರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ಮೂಡಿಬರುವುದು. ಅನಂತರದಲ್ಲಿ ಪರಿಸರ ಗೀತೆ ನಿಮಗಾಗಿ. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಪ್ರಸಾರಗೊಳ್ಳುವುದು. 9:30 ಕ್ರೀಡಾಲೋಕ. ರಾಜ್ಯ ಮಟ್ಟದ ಹಿರಿಯ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ ಕೇಳುವಿರಿ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮಗಾಗಿ ಮೂಡಿಬರುವುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಆಲಿಸಬಹುದು. ಆತ್ಮೀಯರೇ, ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರಮುಖವಾದ ಕಾರ್ಯಕ್ರಮಗಳು ಅಲ್ಲಿ ಅಪ್ಲೋಡ್ ಆಗಿರುತ್ತದೆ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಆ ಕಾರ್ಯಕ್ರಮಗಳನ್ನು ಕೇಳಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ದೇಶದಾದ್ಯಂತ ಎಲ್ಲಿಯಾದರೂ ನೀವು ನಿಮ್ಮ ಮೊಬೈಲ್ ಮೂಲಕ ಕಾರ್ಯಕ್ರಮಗಳನ್ನು ನೇರವಾಗಿ ಆಲಿಸಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ಕೇಳಿ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನ ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ

0: ಏನಂತ ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವ್ರು ಹೇಳಬೇಕಂದಾಗ ಹಳೇದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನ ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂತ ಒಂದು ಮಹತ್ವವನ್ನ ಚಿಕಿತ್ಸಾ ಪದ್ಧತಿಯನ್ನ ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್?
1: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಅದನ್ನ ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನ್ ಪ್ರಚಲಿತವಾಗಿದೆ ಅದನ್ನ ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗ್ಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನ ನಾವು ಉಣಬಡಿಸಿದ್ದೆ ಆದ್ರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತೆ ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬಾ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ ಸಾಮಾನ್ಯ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ ಮಾಡರ್ನೈಸ್ಡ್ ಎರಾ ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತ್ ಇನ್ ಇಂಡಿಮಿಡಿಯೇಟ್ ಕಾಮರ್ಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ಖಂಡಿತ ಆಯುರ್ವೇದದಲ್ಲಿ ಆಗೇನ್ ಹೇಳಿದ್ರು ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನು ಮಾಡಿದ್ರೆ ಹಗುರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಊಟ ಹೊಟ್ಟೆ ತುಂಬಾ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಅವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್ ಮಿತ ಬುಕ್ ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದ್ರೆ ಏನು? ಉಪವಸತಿ ಇತಿ ಉಪವಾಸಂ, ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನ ಹತ್ತಿರ ತಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತೈಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ದಲ್ಲಿ ನಾವು ಲೇಟ್ ಅಂಡ್ ಫಾಸ್ಟಿಂಗ್, ಅನೇಕ ವಿಧ ಬೇರೆ ಬೇರೆ ಬೇರೆ ಬೇರೆ ಫಾಸ್ಟಿಂಗ್ ಎಲ್ಲ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದ್ರೆ ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡೋದಾದ್ರೆ ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದ್ರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನ ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನ ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಡ್ ಬಂದ್ರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟಲ್ ದಾಖಲಾಗಿರ್ಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಯರಿಗೆ ಹೋಗಿ ಹಸ್ತಲಾಘವನ್ನು ಮಾಡಿ ಮಾತಾಡ್ಸ್ಲಿಕ್ಕೆ ಆಗ್ತದ?
2: ಇಲ್ಲ,
1: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್, ಹೈಜಿನ್ ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನ ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು, ಶ್ರೀ ಸಾಮಾನ್ಯ ತನ್ನ ತಿಳುವಳಿಕೆಯನ್ನ ತುಂಬಾ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನ ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತಿಂದವನ್ ಯೋಗಿ, ಎರಡೊತ್ತಿಂದವನ್ ಭೋಗಿ, ಮೂರೊತ್ತಿಂದವನ್ ಹೊತ್ಕೊಂಡು ಹೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂತಹ ಆಹಾರವನ್ನ ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರವಾಗ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್, ಸೊಂಟದ ಸುತ್ತಳತೆ ಜಾಸ್ತಿ ಆದ್ರ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ, ಫಿಟ್ನೆಸ್, ಜಿಮ್ ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ, ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಿಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿ ಇರತಕ್ಕಂತಹ ಪ್ರವೃತ್ತಿಯಲ್ಲಿರ್ತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲು ಇರಲಿ ಕೆಲಸ ಮಾಡುದು, ಇರಲಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡುದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾರೆ. ಆ ದೇಶಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ ಜಿ ಜನರೇಷನ್ ಝಡ್ ಜನರೇಷನ್ ಝಿ ಅಂತ ಏನ್ ಕರಿತೀವಿ ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70-90 ಆಸುಪಾಸನೆ ಹುಟ್ಟಿರತಕ್ಕಂತಹ ಶ್ರೀಸಾಮಾನ್ಯ ಅರ್ತುಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂತಹ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತೆ ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವ್ರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ ಅಟ್ಟ ಕಡೆಯ ಉಸಿರಿರೋವರೆಗೂ ಒಂದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ ಹೋಗ ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದ್ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಉಟ್ಟ ಬಟ್ಟೆಯನ್ನು ಕೂಡ ತಗೊಂಡು ಹೋಗದಿರತಕ್ಕಂತ ಸಂದರ್ಭದಲ್ಲಿ ನಾವು ತುಂಬಾ ಧನಪಿಶಾಚಿಗಳಾಗಿ ತುಂಬಾ ಆಶಾ ಭಾವನೆಗಳನ್ನು ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತೆ ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೊತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನು ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
0: ಅನ್ಯೋನ್ಯವಾಗಿ ಬದುಕೋ ರೀತಿ
1: ಅನ್ಯೋನ್ಯತೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಒಂದಿರ್ಬೇಕು. ಆಮೇಲೆ ಲೈಫ್ ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರ್ಬೇಕು, ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು ಪ್ರೀತಿ ಇದ್ದು ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅನ್ನೋದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವಿ ಅಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
0: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂತಹ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗ್ಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗ್ಲಿ ತುಂಬಾ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ, ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕುವ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
1: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದ್ರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೆ ಇರಬಹುದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೆ ಇರಬಹುದು. ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ ಒಂದು ವೈದ್ಯಕೀಯ ಪದ್ಧತಿ ನಮ್ಗೆ ಆಹಾರ ವಿಹಾರ ವಿಚಾರಾದಿಗಳನ್ನ ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾಥಮಿಕ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್ ತುಂಬಾ ಟೈಟ್ ಜೀನ್ಸ್ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ತುಂಬಾ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ ಶಿಶ್ನ ಉದ್ರಕ್ ಆಗೋಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬಾ ಗಟ್ಟಿಗೆ ಹಾಕೊಂಡು ಎಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ. ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾರೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೆ ಒಂದ್ ಸರಳ ಉದಾಹರಣೆ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬ್ ಅವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ, ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವ್ರಿಗೆ ಬರಕ್ ಶುರು ಆಯ್ತು, 4 ಸೆಕೆಂಡ್ 4 ರುಚಿಗೆ 40% ಜೀವನ ನಡಾಯಿಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು, ಆಗ ಸಮಸ್ಯೆಗಳು ಬಿಗಡಾಯಿಸಕ್ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳ್ಕೊಳ್ತೀವಿ, ಬದುಕಿನ ಆಶಾ ಕಿರಣ ಅಂದ್ರೆ ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ, ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣ ನಾವು ಕಲಿಸ್ತಾ ಇದೀವ. ಪ್ರಶ್ನೆಯನ್ನ ನಾವು ಇಂಟ್ರೋಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
0: ನೋ ನೋ ನೋ.
1: ಜ್ವರ ಬಂದ್ರೆ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವು ಹೇಳ್ತೀವಿ. ತೊಂದರೆ ಬರದೇ ಇರಕ್ಕೆ ನೀನ್ ನನ್ನತ್ರ ಸುಮ್ನೆ ಆತ್ಮೀಯನಾಗಿ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ.
0: ಪುರದೊಳಗೆ
1: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತಹ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷಿತಿ ರಕ್ಷಿತ ಅಂದ್ರೆ ಅಂತಹ ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ ಮೂರನೇ ಬಾರಿ ಅಂದಿನ ಆಯುರ್ವೇದ, ಇಂದಿಗೆ ಮತ್ತೆ ಮುಂದಿಗೂ, ಪ್ರಸ್ತುತ ಮತ್ತು ಪ್ರಚಲಿತ.
0: ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ,
1: ಅಂಗೈಯಲ್ಲೇ ಆಯುರ್ವೇದ.
0: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
1: ಬಹಳ ಸಿಂಪಲ್ ಆಗಿ ಹೇಳಿ,
0: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮ್ಗೆ ವ್ಯತ್ಯಾಸ.
1: ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ, ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತಾನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೀನಿ. ಜ್ವರ ಅಂದ್ರೆ ರೈಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂಥ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನ ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂತಹ ಕೆರೆಗಳನ್ನ, ಕೋಡೆಗಳನ್ನ, ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅನ್ಕೊಂಡಿದ್ದೇನೆ. ಅದ ನೋ ಒನ್ ಇಸ್ ಅಬೌವ್ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿ ಇಲ್ಲದಿರುವ ಕಾರಣ ತನ್ನದಂತಹ ಅಂಕುಶವನ್ನ, ಕಡಿವಾಣವನ್ನ ಈ ಹಿಂದೆನು ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌವ್ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿಯು ನಡೆಸ್ತಕ್ಕಂತಹ ಮನೆಗಳಲ್ಲಿ ನೋಡಿದಾಗ ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ ನಾಲ್ಕೈದು ಅಡಿಗೆ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ ಅಲ್ಲಿ ಅದನ್ನ ಬಿಸಿ ಬಿಸಿ ಮಾಡಿಕೊಳ್ತಾ ಇದ್ದಾಗ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನೂ ಬೈತಾ ಇಲ್ಲ, ಯಾರನ್ನು ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಶಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದ್ರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಪೇಷಂಟ್ಸ್ ಅಲ್ಲಿ ಬರೋರಿದ್ದಾರೆ. ಅವರ ಆಹಾರ, ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದ್ರೆ ಆಹಾರ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ರ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗೆ ಇರಬೇಕು, ಆದ್ರೆ ಇರಬಾರದು ಅಂತ ಹೇಳ್ತೀವಿ. ಮೇಷ್ಟ್ರ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದೀವಿ ಅಂದ್ರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದ್ರೆ ಒಂದೇ ಒಂದ್ ವರ್ಷ 10ನೇ ಕ್ಲಾಸ್ ಓದಿ ಅವನ IAS ಡಾಕ್ಟರ್, IPS ದೊಡ್ಡ ಇಂಜಿನಿಯರ್ ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು, ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇನ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವುದೇ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶ ಕರೆಯಕ್ ಬರಬೇಕು, ಮದುವೆ ಆಯ್ತು ಅಂತ ಹೇಳಕ್ ಬರಬೇಕು, ಮಕ್ಕಳಾಯ್ತು ಅಂತ ಕರೆಯಕ್ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ತರದ ಸಂಬಂಧ ವೈದ್ಯನಿಗೆ ಪೇಷಂಟ್ ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ. ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲ್ ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗಂದ್ಗೊಂದ್ ಡಾಕ್ಟ್ರು, ಎಡಗಂದ್ಗೊಂದ್ ಡಾಕ್ಟ್ರು, ಮೂಳೆಗೊಂದ್ ಡಾಕ್ಟ್ರು,
0: ಮತ್ತೊಂದು
1: ಡಾಕ್ಟ್ರು. ಈ ತರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ಹತ್ರ ಬಾ, ಕಾಯಿಲೆಯಿಂದ ನಂತರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು, ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದ್ರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದನ್ನ, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದನ್ನ ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನ ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ತರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ಸ್ ಪ್ರಜ್ಞಾಪರಾಧ. ಇದನ್ನ ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತೆ ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
0: ಈಗ ಈ ಆಯುರ್ವೇದದ ಔಷಧಿಗಳನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದೆ, ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅದನ್ನ ಹೇಳೋರೇ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು, ಔಷಧಿ ಗಿಡಗಳನ್ನ ಗುರುತಿಸೋಕೂ ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ

0: ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದಾರೆ ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ?
1: ಇವತ್ತು ನೋಡಿ, ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದನ್ನ ಆಯುರ್ವೇದ ಒಳಭಾಗದಲ್ಲಿ ಕೂಡ ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವ್ದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ ನ ಕೂಡ ತೆಗಿಬಹುದು. ಈಗ ಮೊದಲು ದಶಮೂಲ ಅಂದ್ರೆ 10 ಬೇರುಗಳನ್ನ ನೀವು ಕುಟ್ಟಿ ಅದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಬೇಯಿಸಿಕೊಂಡು ಕುಡಿಬೇಕಾಗಿತ್ತು. ಅದನ್ನ ಇವತ್ತು ಪ್ರೊಸೆಸ್ ಫಾರ್ಮ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನ ಬಳಸ್ತಾರೆ ಅಂದ್ರೆ ದ್ರವ್ಯಗಳನ್ನ ಅತಿ ಹೆಚ್ಚು ಜನ ಬೆಳೆಸ್ತಾರೆ, ಬಳಸುವವರು ಕಮ್ಮಿ ಆದಾಗ ಬೆಳೆಸುವವರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲು 10 ಲಕ್ಷ ಜನ ಅಶ್ವಗಂಧವನ್ನ ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾನೆ ಅಂತಂದ್ರೆ 10 ಗಿಡ ಹಾಕಿರೋನು 10,000 ಗಿಡವನ್ನ ಹಾಕ್ತಾರೆ, ಅವನಿಗೊಂದು ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ, ವಿನ್ ವಿನ್ ಸಿಚುಯೇಷನ್ ಟು ಎವ್ರಿ ಒನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ.
0: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದೇನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವ್ ಹೇಳದಂಗೆ ಯಾವುದೇ ಪ್ರೊಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
1: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಶನ್, ಲುಕ್ ಅಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ ಅಂದ್ರೆ, ಇವತ್ತು ನಿಮ್ಗೆ ಸೋಪ್ 90 ರೂಪಾಯಿ ಆಗುತ್ತೆ ಅಂದ್ರೆ, ನೀವು 9 ರೂಪಾಯಿ ಕೊಟ್ರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡಬಹುದು. ಇಲ್ಲ, ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ದಿವಸಕ್ಕೆ ಖರ್ಚು ಮಾಡ್ತೇನೆ ಅಂದ್ರೆ, ನಿಮ್ಮದು ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನ ಖರೀದಿ ಮಾಡ್ತಕ್ಕಂತ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಚೆನ್ನಕ್ಕೆ ಅಂದ್ರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದ್ರೆ, ನೀವು ದುಬಾರಿಯಾಗೂ ಅದನ್ನ ಮಾಡಿಸ್ಕೋಬಹುದು, ಅತಿ ಮಿತಿವ್ಯಯಕಾರಿ ಆಗಿದ್ದ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನ ಕಾಪಾಡ್ಕೊಳ್ಬಹುದು. ಹಾಲವಿರ ಲೋಳೆ ಸರವನ್ನ ಬೆಳೆಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ, ಇಲ್ಲ ನಿಮ್ಗೆ ತುಂಬಾ ಪ್ರೀಮಿಯಂ ಶಾಪ್ಸ್ ಅಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡಿ ನೀವು ಬೆಳ್ಕೋಬಹುದು. ಇಲ್ಲ, ನಾ ಅದು ಎಕ್ಸ್ಟ್ರಾಕ್ಟ್ ತಗೊಂಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದ್ರೆ, ನೀವು ತಗೊಂಡ್ ಬನ್ನಿ, ಅದಕ್ಕೆ ಏನ್ ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು.
0: ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ, ಇಲ್ಲ ಬೆಂಗಳೂರಾಗ್ಲಿ ಈಗ ಬೇರೆ ಯಾವುದೇ ಊರಾಗ್ಲಿ, ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಹಾಗೂ ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಅವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದಾರೆ ಅಂತ ನಮಗಾಗುತ್ತೆ.
1: ಕೇಳುವಂತ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ, ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು. ಇವನು ಆಯುರ್ವೇದ ಅಂತ, ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀಸಾಮಾನ್ಯ ಕಣ್ಣು ತೆರೆದಿದ್ದಾನೆ. ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು. ಎರಡನೇದು, ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಇಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನ ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ, ಸರ್ಪಗಂಧ ಪುಡಿಯನ್ನೋ, ತ್ರಿಫಲಾ ಚೂರ್ಣವನ್ನೋ ಪುಡಿ ಕಟ್ಟಿಕೊಳ್ತೀನಿ ಅಂದ್ರೆ ಇವತ್ತು ಅದನ್ನ ಅಕ್ಸೆಪ್ಟೆನ್ಸ್ ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗ್, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದರ ಫೋಕಸ್, ಲೈಮ್ ಲೈಟ್ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
0: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ದು, ಅವರು ಸಂತೋಷವಾಗಿದ್ರು. ಈಗ
1: ಮನುಷ್ಯ
0: ಒತ್ತಡಗಳು, ಈ ಡಿಪ್ರೆಷನ್,
1: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂತ ಒಂದು ಸೆಗ್ಮೆಂಟ್ ಗೆ ಬರ್ಲಿಕ್ಕೆ ಶಕ್ಯರಿದ್ದಾರೆ. ಇವತ್ತು ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರಲ್ಲ, ಅವ್ರು ಯಾಕೆ ನೆಮ್ಮದಿಯಾಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದ್ರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲ ಶುಗರ್ ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನ, ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತೇನೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನಾನು ಕೊಡಬಲ್ಲೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
0: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
1: ಇದು ಒಳ್ಳೆ ಪ್ರಶ್ನೆ. ದುರಂತ

0: ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು ಉಪಕುಲಪತಿಗಳು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇನ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ವಿ. ಆ ತರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನ ಯಾವಾಗ ಬೇಕಾವಾಗ ಹೊರತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟ ವಯಸ್ಸಿನಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನ ಬೇರೂರಿಸ್ತಕ್ಕಂತಹ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷವರೆಗೂ ಮಂತ್ರವನ್ನ ಜ್ಞಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಂಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವಾಗ ಬೇಕೋ ಪ್ರೇ ಮಾಡ್ಕೋ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬ ಶಿವನ ಹಾಡು ಕೇಳ್ಕೊಂಡು ನೀನ್ ಪೂಜೆ ಮಾಡಪ್ಪ ಅಂದಾಗ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು ಇವ್ರು ಮೂಗರಾಗ್ಬಿಡ್ತಾರೆ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದ್ರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹು ಮುಖ್ಯ. ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೆ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನು ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ BAMS ಆಗಲಿ ಇತ್ಯಾದಿ ಯಾವ್ದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ, ಓದು ಅವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನು ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೇನೆ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟರ್ ಮತ್ತೊಂದಾಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟರ್ ಬೇಕು, ಪೇಂಟರ್ ಬೇಕು, ಡಾಕ್ಟರ್ ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟರ್ ಆಗ್ಬೇಕು ಅಂತ ಇಲ್ಲ. ಅಂತ ಡಾಕ್ಟರ್ಗಳೆಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು, ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ, ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವ್ ಇಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕ್ಯಾನಾಟ್ ಬಿ ರೀ ರಿಟರ್ನ್, ಲಲಾಟ ರೇಖಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನ್ ಹಳೆ ಬರದಲ್ಲಿ ಬರ್ದಿದ್ದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರು ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡು ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತಹ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದರದ ಸಂತತಿ ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನ್ ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೆಯ ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅನ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತದೆ. ಅವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಇವು ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ. ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆಯುರ್ವೇದ ಅಂದು ಇಂದು ಈ ಕುರಿತಾಗಿ ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
4: ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆ ಇಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನ ಬೆಳೆಯುವ ವಿಧಾನವನ್ನ ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನ ಅಳವಡಿಸಿಕೊಳ್ಳಲು ರೈತರನ್ನ ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನ ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ

ಯೋಜನೆಯಾಗಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಎನ್ಎಂಎನ್ಎಫ್ ಅನ್ನ ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023 2026 ಮೂರು ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನ ಸುಧಾರಿಸಿದರೂ ಕೂಡ ಅದು ಮಣ್ಣನ್ನ ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದ್ರೆ ಏನು? ನೈಸರ್ಗಿಕ ಕೃಷಿಯು ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದು ಮಣ್ಣಿನ ಆರೋಗ್ಯವನ್ನ ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನ ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನ ತಪ್ಪಿಸುತ್ತದೆ. ಬೆಳೆಗಳನ್ನ ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನ ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು ಸುಧಾರಿತ ಹವಾಮಾನ ಸ್ಥಿತಿ ಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23 ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKPಯನ್ನ ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನ ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನ ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನ ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನ ಒಳಗೊಂಡಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನ ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನ ಹೆಚ್ಚಿಸುವುದು ಮತ್ತು ನೀರಿನ ಬಳಕೆಯನ್ನ ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನ ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನ ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ರಾಷ್ಟೀಯ ಜಾಲವನ್ನ ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನ ಈ ಯೋಜನೆ ಹೊಂದಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನ ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನ ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳ ಹರಿವಿನ ಖರೀದಿಗಾಗಿ. ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಐಸಿಎಆರ್ ಸಂಸ್ಥೆಗಳು ಮತ್ತು ಎನ್ಜಿಒಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ.
ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ

0: ಸೂಕ್ಷ್ಮವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನ ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ MNNF ಅನ್ನ ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನ ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನ ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನ ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನ ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವು ಸಹ ಈ ಬದಲಾವಣೆಯನ್ನ ಬೆಂಬಲಿಸಬಹುದು. ನಾವು ಜಾಗೃತಿ ಮೂಡಿಸೋಣ, ರೈತರನ್ನ ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನ ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನ ಪೋಷಿಸುತ್ತದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.

0: ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸಿಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸಿಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸಿಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ ಶೇಕಡ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ

ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮೊಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ.

0: ಆಕಾಶವಾಣಿ
1: ಬಿಪಿಯನ್ನು ಬದಿಗಿರಿಸಿ
0: ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ
1: ಉದರವ ಮರೆತು ಮೆಣಸು
0: ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ
1: ಸರಿಸಿ ಸವಿಯುವ
2: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರ ಮುಕುಂದರ ಮಾಡುವ ನಮಸ್ಕಾರಗಳು. ನಾವು ಸಾಮಾನ್ಯವಾಗಿ ತೂಕ ಇಳಿಸುವ ಬಗ್ಗೆಯೇ ಹೆಚ್ಚಾಗಿ ಮಾತನಾಡ್ತೇವೆ. ಆದ್ರೆ ಅನೇಕರಿಗೆ ತೂಕ ಹೆಚ್ಚಿಸಿಕೊಳ್ಳುವುದೂ ಕೂಡ ಒಂದು ದೊಡ್ಡ ಸವಾಲೆ. ಅನಾರೋಗ್ಯ, ಅತಿಯಾದ ಚಯಾಪಚಯ ಕ್ರಿಯೆ ಅಂದ್ರೆ ಹೈ ಮೆಟಬಾಲಿಸಂ ಅಥವಾ ಆಹಾರದ ಕೊರತೆಯಿಂದ ಕಡಿಮೆ ತೂಕವಿದ್ದರೆ ಸುಸ್ತು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವ ಸಮಸ್ಯೆ ಕಾಡಬಹುದು. ಆರೋಗ್ಯಕರ ಕ್ಯಾಲೋರಿ ಮತ್ತು ಪೋಷಕಾಂಶಗಳನ್ನ ನೀಡಿ ತೂಕ ಹೆಚ್ಚಿಸಲು ಸಹಾಯ ಮಾಡುವ ಶಕ್ತಿಯುತ ಮನೆಮದ್ದು ಹಾಲು, ಬಾಳೆಹಣ್ಣು ಮತ್ತು ಜೇನುತುಪ್ಪದ ಶೇಕ್. ಈ ಶೇಕ್ ಅನ್ನ ತಯಾರಿಸಲು ನಮಗೆ ಬೇಕಾಗಿರೋದು ಒಂದು ಲೋಟ ಹಾಲು, ಒಂದರಿಂದ ಎರಡು ಮಾಗಿದ ಬಾಳೆಹಣ್ಣು ಮತ್ತು ಒಂದು ಚಮಚ ಜೇನುತುಪ್ಪ. ಸ್ನೇಹಿತರೆ ನೆನಪಿಡಿ, ಇಲ್ಲಿ ನಾವು ಹಾಲನ್ನ ಬಳಸುವಾಗ ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನ ಬಳಸಬಾರದು. ನಾವು ಚೆನ್ನಾಗಿ ಕಾದು ಆರಿಸಿದ ಹಾಲನ್ನೇ ಬಳಸಬೇಕು. ಈ ಶೇಕ್ ಅನ್ನು ತಯಾರಿಸುವ ವಿಧಾನ ಹೀಗಿದೆ. ಒಂದು ಮಿಕ್ಸರ್ ಜಾರಿಗೆ ಒಂದು ಲೋಟ ಕಾದು ಆರಿಸಿದ ಹಾಲು, ಸಾಧ್ಯವಾದರೆ ಕೆನೆ ಭರಿತ ಹಾಲು, ಒಂದರಿಂದ ಎರಡು ಮಾಗಿದ ಬಾಳೆಹಣ್ಣುಗಳು ಮತ್ತು ಒಂದು ಚಮಚ ಜೇನುತುಪ್ಪವನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಶೇಕ್ ತಯಾರಿಸಿ. ಉತ್ತಮ ಫಲಿತಾಂಶಕ್ಕಾಗಿ ಈ ಶೇಕ್ಗೆ 4-5 ನೆನೆಸಿದ ಬಾದಾಮಿ ಅಥವಾ 1 ಚಮಚ ಕಡಲೆಕಾಯಿ ಬೆಣ್ಣೆ ಅಂದ್ರೆ ಪೀನಟ್ ಬಟರ್ ಗಳನ್ನು ಕೂಡ ಸೇರಿಸಬಹುದು. ಈ ಶೇಕ್ ಅನ್ನ ಪ್ರತಿದಿನ 2 ಬಾರಿ ಅಂದ್ರೆ ಬೆಳಗಿನ ಉಪಹಾರದ ನಂತರ, ನೆನಪಿರಲಿ ಇದು ಖಾಲಿ ಹೊಟ್ಟೆಗೆ ಅಲ್ಲ, ಬೆಳಗಿನ ಉಪಾಹಾರದ ನಂತರ ಮತ್ತು ಸಂಜೆ ಸೇವಿಸಿ. ಬಾಳೆಹಣ್ಣು ನೈಸರ್ಗಿಕ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಗಳ ಉತ್ತಮ ಮೂಲವಾಗಿದ್ದು ಇದು ಹೆಚ್ಚಿನ ಕ್ಯಾಲೋರಿಗಳನ್ನ ನೀಡುತ್ತೆ. ಹಾಲು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ನೀಡಿ ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಜೇನುತುಪ್ಪ ಅಂತೂ ಹೇಳೋದೇ ಬೇಡ, ಇದು ತಕ್ಷಣದ ಶಕ್ತಿ ಮತ್ತು ಉತ್ತಮ ರುಚಿ ನೀಡುತ್ತೆ. ಈ ಶೇಕ್ ಅನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹಕ್ಕೆ ಅಗತ್ಯವಿರುವ ಕ್ಯಾಲರಿಗಳು ಮತ್ತು ಪ್ರೋಟೀನ್ಗಳು ಸಿಕ್ಕಿ ಸ್ನಾಯುಗಳ ಆರೋಗ್ಯದ ಮೂಲಕ ತೂಕ ಹೆಚ್ಚಳ ಸುಲಭವಾಗುತ್ತೆ. ಆರೋಗ್ಯಕರ ತೂಕ ಹೆಚ್ಚಳಕ್ಕೆ ಕೇವಲ ಶೇಕ್ ಮಾತ್ರ ಸಾಕಾಗೋದಿಲ್ಲ, ಹೆಚ್ಚು ನಾರಿನಾಂಶ ಮತ್ತು ಪ್ರೋಟೀನ್ ಇರುವ ಆಹಾರಗಳಾದ ಮೊಟ್ಟೆ, ಪನ್ನೀರ್ ಮತ್ತು ಕಾಳುಗಳನ್ನ ಹೆಚ್ಚಾಗಿ ಸೇವಿಸಿ. ಸಣ್ಣ ಪ್ರಮಾಣದ ಊಟವನ್ನ ದಿನಕ್ಕೆ 5-6 ಬಾರಿ ತೆಗೆದುಕೊಳ್ಳುವ ಅಭ್ಯಾಸವನ್ನ ರೂಢಿಸಿಕೊಳ್ಳಿ. ತೂಕ ಹೆಚ್ಚಳವಾಗುತ್ತಿದ್ದರೂ ಅನಾರೋಗ್ಯಕರ ಕರಿದ ಆಹಾರದಿಂದ ದೂರವಿರಿ. ಸ್ನೇಹಿತರೆ, ನಮ್ಮ ದೈಹಿಕ ತೂಕ ಎಷ್ಟಿದೆ ಎನ್ನುವುದಕ್ಕಿಂತಾನೂ ನಾವು ಎಷ್ಟು ಆರೋಗ್ಯಕರವಾಗಿದ್ದೀವಿ ಎನ್ನುವುದು ಬಹಳ ಮುಖ್ಯ. ಏನಂತೀರಿ? ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ, ನಮಸ್ಕಾರ.
0: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಇತ್ತೀಚೆಗೆ ಅನೇಕರಲ್ಲಿ ತೂಕ ಹೆಚ್ಚಳದ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿದೆ. ಇದಕ್ಕೆ ಹಲವಾರು ಕಾರಣಗಳ ಜೊತೆಗೆ ಹಾರ್ಮೋನ್ ವ್ಯತ್ಯಾಸ ಕೂಡ ಬಹುಮುಖ್ಯ ಕಾರಣ ಎನ್ನುತ್ತಾರೆ ವೈದ್ಯರು. ಅದರಲ್ಲೂ ಹೆಣ್ಣು ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅಂತೆಯೇ ಅನೇಕರಲ್ಲಿ ತೂಕ ಕಡಿಮೆ, ತೆಳ್ಳನೆಯ ಗಾತ್ರ, ಇದು ಕೂಡ ಒಂದು ಸಮಸ್ಯೆಯಾಗಿದೆ. ಎಷ್ಟೇ ತಿಂದರೂ ದಪ್ಪವಾಗುತ್ತಿಲ್ಲ ಎಂಬುದೇ ದೊಡ್ಡ

0: ಯೋಚನೆ ಕೆಲವರಲ್ಲಿ, ಆದರೆ ಹಿಂದಿನವರಲ್ಲಿ ಇಂತಹ ಸಮಸ್ಯೆಗಳು ಕಡಿಮೆ ಎನ್ನಬಹುದು. ಅವರು ಅಳವಡಿಸಿಕೊಂಡಂತಹ ಸರಿಯಾದ ಜೀವನ ಕ್ರಮ, ಆಹಾರ ಕ್ರಮ, ಓಡಾಟ, ಕೆಲಸ, ಕಡಿಮೆ ಮಾನಸಿಕ ಒತ್ತಡ, ಸರಿಯಾದ ಸಮಯಕ್ಕೆ ಊಟ, ನಿದ್ರೆ, ನೆಮ್ಮದಿಯ ಪ್ರಕೃತಿಯೊಂದಿಗಿನ ಜೀವನ ಕ್ರಮ ಇದಕ್ಕೆ ಪ್ರಮುಖ ಕಾರಣ ಎನ್ನಬಹುದು. ಇವತ್ತಿನ ಸಂಚಿಕೆಯಲ್ಲಿ ತೂಕ ಹೆಚ್ಚಿಸಿಕೊಳ್ಳಲು ಯಾವ ಖಾದ್ಯ ಸಹಕಾರಿಯಾಗಬಲ್ಲದು ಎಂದು ತಿಳಿಯೋಣ ಬನ್ನಿ. ಪಂಚ ಅಮೃತ ಶೇಕ್. ಮಾಡಲು ಬೇಕಾಗುವ ಪದಾರ್ಥಗಳು: ಬಾಳೆಹಣ್ಣು ಒಂದು, ಕೆನೆಭರಿತ ಹಾಲು 100 ml, ಜೇನುತುಪ್ಪ 1 ಚಮಚ, ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ಬೀಜ 4-5, ಪೀನಟ್ ಬಟರ್ ಅಂದರೆ ಕಡಲೆಕಾಯಿ ಬೆಣ್ಣೆ 1 ಚಮಚ. ಪಂಚ ಅಮೃತ ಶೇಕ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಸಿಪ್ಪೆ ಬಿಡಿಸಿದ ಮಾಗಿದ ಬಾಳೆಹಣ್ಣು, ಕೆನೆಭರಿತ ಹಾಲು 100 ml, 1 ಚಮಚ ಜೇನುತುಪ್ಪ, ಬಾದಾಮಿ ಬೀಜಗಳು, ಕಡಲೆಕಾಯಿ ಬೆಣ್ಣೆಯನ್ನು ಹಾಕಿ ನುಣ್ಣಗೆ ರುಬ್ಬಿ. ಹೆಚ್ಚು ಸಿಹಿ ಬೇಕಾದರೆ ಜೇನುತುಪ್ಪದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳಬಹುದು, ಅಥವಾ ಕೆಂಪು ಅಥವಾ ಬಿಳಿ ಕಲ್ಲು ಸಕ್ಕರೆಯನ್ನ ಆಡ್ ಮಾಡಿಕೊಳ್ಳಬಹುದು. ಈಗ ಇದನ್ನು ಸೋಸದೆ ಸುಂದರವಾದ ಬೌಲ್ ಅಥವಾ ಲೋಟಕ್ಕೆ ಹಾಕಿಕೊಡಿ. ಇದನ್ನ ತಯಾರಿಸಿದ ತಕ್ಷಣದಲ್ಲೇ ಸೇವಿಸುವುದು ಉತ್ತಮ, ಅಥವಾ 5-6 ಗಂಟೆಯ ಒಳಗೆ ಸೇವಿಸಬೇಕು. ಇನ್ನು ವೈದ್ಯರ ಸಲಹೆಯನ್ನ ಪಡೆದು ವಾರಕ್ಕೆ ಎಷ್ಟು ದಿವಸ ಸೇವಿಸಬಹುದೆಂದು ನಿಮ್ಮ ದೇಹದ ಸಕ್ಕರೆಯ ಪ್ರಮಾಣವನ್ನು ಪರೀಕ್ಷಿಸಿ ವೈದ್ಯರು ನಿಮಗೆ ಸಲಹೆಯನ್ನು ನೀಡುವರು. ಅವರ ಸಲಹೆಯಂತೆ ತೂಕ ಹೆಚ್ಚಿಸಿಕೊಳ್ಳಬಹುದು. ಇದರೊಟ್ಟಿಗೆ ವಿವಿಧ ಬಗೆಯ ತರಕಾರಿ, ಮೊಳಕೆ ಕಾಳುಗಳ ಬಳಕೆಯೂ ಕೂಡ ಸಹಕರಿಸುವುದು. ಆತ್ಮೀಯರೇ, ಮತ್ತೊಂದು ಸಿಂಪಲ್ ಖಾದ್ಯ ನಿಮಗಾಗಿ: ಮೊಳಕೆ ಬರಿಸಿದ ಹೆಸರುಕಾಳು 1/4 ಬಟ್ಟಲು, ಜೊತೆಯಲ್ಲಿ ಶೇಂಗಾ ಬೀಜ 1/4 ಬಟ್ಟಲು, ಸ್ವಲ್ಪ ಕಾಯಿ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸವನ್ನ ಸೇರಿಸಿ ಇದನ್ನ ಮಿಶ್ರಣ ಮಾಡಿ ಪ್ರತಿ ದಿವಸ ಊಟದ ಜೊತೆ ಅಥವಾ ಸಲಾಡ್ ಆಗಿ ಸೇವಿಸಿದರೆ ನಿಮ್ಮ ತೂಕ ಮತ್ತು ಗಾತ್ರವನ್ನ ಹೆಚ್ಚಿಸಿಕೊಳ್ಳಬಹುದು. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು.
1: ಇದುವರೆಗೂ ಅಡುಗೆ ಆರೋಗ್ಯ ಮನೆ ಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಮನೆ ಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಭಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ದೊಡ್ಡ ರಂಗೇಗೌಡ ಇವರ ರಚನೆಯ ಗೀತೆ, ಹಾಡಿದ್ದಾರೆ ಅರ್ಪಿತಾ ಶೇಷಾದ್ರಿ.

ಕೇಳುಗರೆ, ಇಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಕ್ಷರಿ ಕಾರ್ಯಕ್ರಮ. ಮೊದಲಿಗೆ ನಾವು ಒಂದು ಗೀತೆಯನ್ನು ಹಾಕುತ್ತೇನೆ, ನಂತರ ಆ ಗೀತೆಯ ಕೊನೆಯ ಅಕ್ಷರದಿಂದ ನೀವು ಹಾಡನ್ನು ಪ್ರಾರಂಭಿಸಬೇಕು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704.

0: हेलो
1: नमस्ते
0: स्वामी अवरे ಅಂತ್ಯಕ್ಷರಿ ಕಾರ್ಯಕ್ರಮ ತಾಕ್ಷರಿಂದ ಒಂದು ಗೀತೆ ಹಾಡ್ತೀರಾ? ಸರಿ ಸ್ವಾಮಿ, ಧನ್ಯವಾದ.
1: ಓಕೆ, ನಮಸ್ತೆ ಸರ್.

0: హలో హలో
1: నమస్తే
0: నమస్తే ಯಾರು ಮಾತಾಡ್ತಿರೋದು ರಾಧ ಅವರೇ ತಾಕ್ಷರಿಂದ ಒಂದು ಗೀತೆನ ಹೇಳಿ
1: ಕಣ್ಣು
0: ಕಾಲ ತಾಕ್ಷರ ಇಲ್ಲ ತಾಕ್ಷರ ಬಿಟ್ರು ಕೊನೆಗೆ
1: ಮುಂದಿನ ಕಾಲರಿಗೆ ಅವಕಾಶ
0: ಆಯ್ತು ಹಲೋ
2: ಹಲೋ
0: ಹಲೋ ಹೇಳಿ ಯಾರು
2: ನಮಸ್ತೆ ಸರ್
0: ನಮಸ್ಕಾರ ಯಾರು ಮಾತಾಡ್ತಿರೋದು
2: ಮಂಜುನಾಥ ಲಕ್ಷ್ಮೇಶ್ವರ ಜನಪರ
0: ಹೇಳಿ ಮಂಜುನಾಥ ಅವರೇ ತಾಕ್ಷರಿಂದ ಒಂದು ಗೀತೆ ಹೇಳಿ
2: ತುತ್ತು ಅನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕ್ಕೆ ಅಂಗೈಯಲ್ಲ ಜಾಗ ಸಾಕು ಹಾಯಾಗಿರೋಕೆ ಕಾಡಾಗೊಂದು ಮರವೆ ಹಂಗಿಸಿದ್ರೆ ಏನಾಯ್ತು ಊರಾಗೊಂದು ಮನೆ ಊರಿಗೆ ಹೋದ ಏನಾಯ್ತು ಒಂದು ಹಣ್ಣಿನನ್ನ ಹೋಗು ಅಂದರೇನು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು
0: ಧನ್ಯವಾದ ಹಲೋ ಹಲೋ ಹಲೋ
3: ಹಲೋ ಸರ್ ನಮಸ್ತೆ ಎಂಪಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ
0: ಮೇಘಾನಂದ ಅವರೇ ತಾಕ್ಷರಿಂದ ಒಂದು ಗೀತೆ ಹೇಳಿ
3: ತಾನನ ಚಂದನ ಕುಣಿಸಿದಿ ಯೌವನ ತಾನನ ಚಂದನ ಕುಣಿಸಿದಿ ಯೌವನ ನವತರಣ ಈ ದಿನ ಬಿಡು ಬಿಡು ಬಿನಾನ ದಿಂತಕ್ ದಿಂತಕ್ ದಿಂತಕ್ ತಾನನ ಇನ್ನು ಇನ್ನು ನೋಡಾಸೆ ನನ್ನ ಮನದಲ್ಲಿ ಮುತ್ತಾಯ್ತು ನಾನು ನಿನ್ನ ನಿನ್ನ ಕಣ್ಣಲ್ಲಿ ನಿನ್ನ ತೋಳ ಬಿಟ್ಟದಿರು ನನ್ನ ಮನಸ ಕೊಟ್ಟದಿರು ನವತರಣ ಈ ದಿನ ಬಿಡು ಬಿಡು ಬಿನಾಣ ದಿಂತಕ್ ದಿಂತಕ್ ತಕ್ ತಕ್
0: ಕಾಸರ ಒಳ್ಳೆದು ಮುಂಜಾನೆ ಹಲೋ
1: ಹಲೋ
0: ಹೇಳಿ ನಮಸ್ಕಾರ
1: ಹಲೋ
0: ಹಲೋ ಯಾರು ಮಾತಾಡ್ತಿರೋದು ಹೇಳಿ ತಮ್ಮ ಹೆಸರು ಹೇಳಿ ಅನುಷ ಅವರೇ ಕಾಕ್ಷರದಿಂದ ಒಂದು ಗೀತೆನ ಗೊತ್ತಾಗ್ತಿಲ್ವಾ

0: ಮನವು ಒಂದಾಗಿ ಕೂಡಿದೇನೆ, ಕಣ್ಣು ಕಣ್ಣು ಕಲೆದಾಗ. ಧನ್ಯವಾದಗಳು.
1: ಅಕ್ಷರ ಹಲೋ
2: ಹಲೋ
1: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಹಲೋ
1: ಧನರಾಜ್ ಅವರೇ, ಗಾಕ್ಷರದಿಂದ ಒಂದು ಗೀತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ

0: la maestra Mandra.
1: ತಮ್ಮ ಹೆಸರು?
0: ಸುಮಿತ್ರ ಮಾಂದ್ರೆ ಸರ್.
1: ಹೇಳಿ ಸುಮಿತ್ರ ಅವರೆ, ಯಾವ ಊರಿಂದ ಕರೆ ಮಾಡ್ತಾ ಇರುತ್ತೆ? ಹೇಳಿ ಸುಮಿತ್ರ ಅವರೇ, ಗಾಕ್ಷರಿಂದ ಒಂದು ಗೀತೆಯನ್ನ. ಅಷ್ಟೇನಾ ಹಾಡು? ಹಲೋ,
2: ಹಲೋ, ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮುರಳೀಧರ, ಶಿವಮೊಗ್ಗ.
1: ಹೇಳಿ ಮುರಳೀಧರ್ ಅವರೇ, ನಾಕ್ಷರದಿಂದ ಒಂದು ಗೀತೆನ. ಸರಿ ಮುರಳೀಧರ್ ಅವರೇ. ನಮಸ್ತೆ, ಯಾರು ಮಾತಾಡ್ತಿರೋದು? ರೋಟರಿ. ಹೇಳಿ, ರಾಕ್ಷರಿಂದ ಒಂದು ಗೀತೆ ಹೇಳಿ ವಿಜಯ್ ಕುಮಾರ್ ಅವರ. ರಾಕ್ಷರ
3: ರಂಗೀನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೆ ಗೋಡ ಮೇರೆ ದೀಪ ರಂಗೀನ ಹಳ್ಳಿಯಾಗೆ ಸಿಂಗಾರಿ ಸೀಟೆ ಹಂಗೆ ಬಂಗಾರ ಮೈ ತೊಣೆದೀತ ರಂಗೀನ ಹಳ್ಳಿಯಾಗಿ ಬಂಗಾರ ಕಪ್ಪ ತೋಟ ರಂಗಾದ ರಂಗೆ ಗೌಡ ಮೇರೆ ದೀತ. ದಾಸರ್
1: ದಾಕ್ಷರ, ಧನ್ಯವಾದ. ಹಲೋ, ಹಲೋ,
4: ಹಲೋ,
1: ಹಲೋ. ಹೇಳಿ, ನಮಸ್ತೆ.
4: ಅಂಬಿಕಾ
1: ಅಂತ. ಹೇಳಿ ಅಂಬಿಕಾ ಅವರೇ, ದಾಕ್ಷರಿಂದ ಒಂದು ಗೀತೆಯನ್ನ.
4: ದುಂಬೆ ದುಂಬೆ ದುಂಬೆ ದುಂಬೆ ದೂರ ಹೋಗು ದುಂಬೆ

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಬಿಂದು ವಿಜಯಕುಮಾರ್, ಶಿವಮೊಗ್ಗದಿಂದ.
0: ಹೇಳಿ ಬಿಂದು ವಿಜಯಕುಮಾರ್ ಅವರೇ, ಕಾಕ್ಷರದಿಂದ ಒಂದು ಗೀತೆನ.
1: ಹೃದಯವು ನಂಬಿ ಮೂಲ.

0: ನನ್ನ ಜೀವ ಕರಗಿ ನೀರಾಯ್ತು. ತಂಗಳು ತುಂಬಿರಳು ಕಂಬನಿ ದಾರೆಯಲಿ.
1: ನಾಚಾರ ಹಲೋ ಹಲೋ
2: ಹಲೋ
1: ಹಲೋ ಹೇಳಿ ಯಾರು?
2: ಸುರೇಶ್ ಭಟ್.
1: ಸುರೇಶ್ ಭಟ್ರೆ, ಲಾಕ್ಷರಿಂದ ಒಂದು ಗೀತನ ಹೇಳಿ. ಲಾಕ್ಷರ ಲಾಕ್ಷರ ಅಲ್ಲ, ಲಾಕ್ಷರ ಲಾ ಲಾಕ್ಷರ ಯಾರ ಲಾವ
2: ಲಾ. ಅಪ್ಪನ ಮಗಳೇ, ದೇವೇ ಅಮ್ಮನ ಮಗಳೇ, ನಿನ್ನನ್ನು ಕಂಡು ಯಾರಿವನೆಂದು ಹೇಳುವಲ್ಲಿ ಮಾವನ ಮಗಳೇ.
1: ಲಾಕ್ಷರ ಧನ್ಯವಾದ.
2: ಮತ್ತೆ ಹೇಳ.

0: ಹಲೋ
1: ನಮಸ್ತೆ,
0: ಯಾರು ಮಾತಾಡ್ತಿರೋದು? ಲಾಕ್ಷರ ಹೇಳಿ ರಾಧ ಅವರೇ.
1: ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ನೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಧವ್ರೆ.

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ ಮೋಹಿತ್ ಅವ್ರೆ. ದಾಕ್ಷರಿಂದ ಒಂದು ಗೀತೆನ ಹೇಳಿ.
1: ದಾಕ್ಷರ
0: ದಾ.

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾವು ಶ್ರೀಧರ್ ಮಾತಾಡೋದು.
0: ಹೇಳಿ ಶ್ರೀಧರ್ ಅವರೇ, ದಾಕ್ಷರಿಂದ ಒಂದು ಗೀತೆಯನ್ನ. ಹೌದು,
1: ದೂರದಿಂದ ಸುಂದರಂಗ ಜಾನ, ನೋಟದಲ್ಲಿ ಅಂತರಂಗ ಪ್ರಾಣ, ಬಾಲಾರಿ ಬಾಲಾರಿ ನಿಂತ ಜಾನ, ಬಾಲಾರಿ ನೋಟಗಾರ, ಬಾಲಾರಿ ತೀರ ನೋಟಗಾರ, ಆಹ ಆಹ ಆಹ, ದೂರದಿಂದ ಬಂದಂತ ಸುಂದರಂಗ ಜಾನ. ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ಹಲೋ ಹೇಳಿ ಯಾರು ನಮಸ್ಕಾರ ಹೇಳಿ
1: ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು
0: ಹೇಳಿ ನಾಕ್ಷರದ ಒಂದು ಗೀತೆ ಹೇಳಿ ಚಿಕ್ಕಪ್ಪ ಅವ್ರೆ
1: ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ಮನವನ್ನು ಪಾಡೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಓಕೆ ಸರ್
0: ಓಕೆ ಚಿಕ್ಕಪ್ಪ ಧನ್ಯವಾದ
1: ಓಕೆ ಧನ್ಯವಾದ

0: ಹಲೋ
1: ಹಲೋ ನಮಸ್ತೆ
0: ನಮಸ್ತೆ ಯಾರು ಮಾತಾಡ್ತಿರೋದು ಹೇಳಿ ಹೇಳಿ ಅಸ್ಮಾ ಅವರೇ ರಾಕ್ಷರಿಂದ ಒಂದು ಗೀತೆಯನ್ನ ಮತ್ತೆ ಪುನಃ ಟ್ರೈ ಮಾಡಿ ಅಸ್ಮಾ ಅವರೇ ಹಲೋ ಹೇಳಿ ಯಾರು ಮಾತಾಡ್ತಿರೋದು ಹೇಳಿ ಗೀತಾ ಅವರೇ ರಾಕ್ಷರಿಂದ ಒಂದು ಗೀತೆನ ಆಗಿಲ್ವೇನೋ ಆಗಿಲ್ಲ ಧನ್ಯವಾದ. ಹಲೋ
2: ಸರ್ ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಸತೀಶ್ ಶಿವಮೊಗ್ಗ ಸರ್.
0: ಸತೀಶ್ ಅವರೇ, ಗಾಕ್ಷರಿಂದ ಒಂದು ಗೀತೆ ಹೇಳಿ.
2: ಗಂಡು ಎಂದರೆ ಗಂಡು, ಭೂಪತಿ ಕಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಕಂಡು, ಬಹದ್ದೂರು ಕಂಡು. ಗಂಡು ಎಂದರೆ ಗಂಡು, ಭೂಪತಿ ಕಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಕಂಡು, ಬಹದ್ದೂರು ಕಂಡು. ಬಡವರ ಪಾಲಿಗೆ ಬೆಂಕಿ ಹಚ್ಚಿ
0: ಅಕ್ಷರ. ಸರಿ ಸತೀಶ್ ಅವರ, ಹಲೋ ನಮಸ್ತೆ. ಜ್ವರ ಮಾತಾಡಿ ಯಾರು ಹೇಳಿ? ಬಿನವರೇ, ದಾಕ್ಷರ ಒಂದು ಗೀತೆ ಹೇಳಿ. ದಾಕ್ಷರ
3: ದೇವರಿ ನುಡಿದ ಮೊದಲ ನುಡಿ, ಆ ದೇವರಿ ನುಡಿದ ಮೊದಲ ನುಡಿ. ಪ್ರೇಮ ಪ್ರೇಮ ಪ್ರೇಮವೆಂಬ ಹೊನ್ನುಡಿ. ಡಾಬರು
0: ಮತ್ತೆ ಡಾಬಂತಲ್ಲ. ಧನ್ಯವಾದ.

0: ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ.
1: ಹಲೋ
2: ಹಲೋ
1: ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಭದ್ರಾವತಿಯಿಂದ ಹೊರಪಡೆ.
1: ದಾಕ್ಷರಿಂದ ಒಂದು ಗೀತೆನೇ ಹೇಳಿ ಸರ್.
2: ಓಕೆ. ದುಂಡು ಮಲ್ಲಿಗೆ ಮಾತಾಡೆಯ, ಕೆಂಡ ಸಂಪಿಗೆ ನೀನಾದೆಯ, ಕೆಂಪದಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗದೆಯ. ದುಂಡು ಮಲ್ಲಿಗೆ ಮಾತಾಡೆಯ, ನೀನಾಡೋ ಮಾತೆಲ್ಲ ಜೇನಂತೆ, ನೀ ಹಾಡೋ ಸಂಗೀತ ಇಂಪಂತೆ, ಆಸೆ ಬಂದಂತೆ.

0: ಹಲೋ.
1: ಹ್ಮ್, ಹೇಳಿ, ಯಾರು ಮಾತಾಡ್ತಿರೋದು?
0: ಗೋಣಗುಡಿಯಿಂದ ಜಯಮ್ಮ.
1: ಹ್ಮ್, ಹೇಳಿ ಜಯಮ್ಮರೇ, ಯಾವ ಅಕ್ಷರದ ಒಂದು ಗೀತೆ ಹೇಳಿ.
0: ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ, ಯಾವ ಊರು, ಎಲ್ಲಿದ್ದ ಜನರು, ಯಾಪದ ಕಲರ್ ಬಂದವರು, ಉಳಿಯಲಾರು.
1: ಧನ್ಯವಾದ ಜಯಮ್ಮರೇ.

0: हेलो हेलो हेलो
1: हेलो
0: ಹೇಳಿ ಯಾರು
1: ಸರ್ ನಮಸ್ತೆ ನಾನು ಭದ್ರಾವತಿ ನಾಗವೇಣಿ ಅಂತ
0: ಹೇಳಿ ನಾಗವೇಣಿ ಅವರೇ ರಾಕ್ಷಸರಿಂದ ಒಂದು ಗೀತೆ ಹೇಳಿ
1: ನನಗೆ ಮನೆ ಮಾನ್ ಆಗ್ತಾರೆ ಮನೆಯ ಮಂತ್ರಾಲಯ
0: ಅಲ್ಲ ರಾಕ್ಷಸರ ಮಾಕ್ಷರ ಅಲ್ಲ ಮರಾಕ್ಷರ
1: ರಾಕ್ಷಸರ
0: ಹ್ಮ್ ಹೌದು
1: ರಾಮಾಚಾರಿ ಆಡುವ ನಾನು ಅದಕ್ಕೆ ಹೇಳುವ
0: ಹಲೋ
2: ಹಲೋ ನಮಸ್ತೆ ಸರ್
0: ನಮಸ್ಕಾರ ಯಾರು ಮಾತಾಡ್ತಾ ಇರೋದು
2: ನಾನು ಅಸ್ಮಾ ಸರ್
0: ಹ್ಮ್ ಅಸ್ಮಾ ಅವರೇ ರಾಕ್ಷಸ ಹೇಳಿ ಹ್ಮ್ ಹೇಳಿ ನಾಕ್ಷರ ಅಷ್ಟೇ ಹಲೋ
2: ಹಲೋ
0: ಹೇಳಿ ಯಾರು
3: ನಮಸ್ತೆ ಸರ್ ನಾನು ಸಲ್ಮ ಟೀಚರ್ ತರೀಕೆರೆಯಿಂದ
0: ಹ್ಮ್ ಸಲ್ಮ ಟೀಚರ್ ನಾಕ್ಷರಿಂದ ಒಂದು ಗೀತೆ ಹೇಳಿ ಹ್ಮ್
4: ನಾನಂತೆ ನಾನಂತೆ ಜೀವ ಒಂದೇ ಹೃದಯ ಎರಡು ಎರಡು ನಮ್ಮ ನಡುವೆ ಬರಳಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಜೊತೆಯಲ್ಲಿ ಸಡಗರ ನಿನ್ನ ನಗು ಇಲ್ಲದಕ್ಕೂ ಪರಿಹಾರ ನನ್ನ ಎರಳೆ ನಿನ್ನಯ ಪಾಲೆ ನನ್ನ ನೆನಪು ನಿನ್ನದು ಗೆಳತಿ ಇಷ್ಟೇ ಸರ್
0: ಅಕ್ಷರ ಧನ್ಯವಾದ ಹಲೋ ಹಲೋ
5: ನಮಸ್ತೆ
0: ನಮಸ್ತೆ ಯಾರು ಮಾತಾಡ್ತಿರೋದು
5: ವಿಜಯ್ ಕುಮಾರ್
0: ಮಾತಾಡೋದ ತಾಕ್ಷರ ಹೇಳಿ ವಿಜಯ್ ಕುಮಾರ್ ಅವರೇ
5: ಕಾಲೇಜಿಗೆ ಬಂದ ನಯ ಹಳ್ಳಿ ಮುಖ ಅಹಾ ಮಕಮಲ್ ಟೋಪಿ ಓಹೋ ದೊಗಲೆ ಚಡ್ಡಿ ನೋಡು ಕೈಯಲ್ಲಿ ಬಣ್ಣದ ಚಕರೆ ಕಡ್ಡಿ ಮನ್ಮಥ ರೂಪ ಅಯ್ಯೋ ಪಾಪ ಮಾರಿ ಜಾಣ ಎಮ್ಮೆ ಕೋಣ ಸಯ್ಯ ತಕ್ಕ ತಕ್ಕ ಸಯ್ಯ ತಕ್ಕ ಕಾಲೇಜಿಗೆ ಬಂದ ನಯ ಹಳ್ಳಿ ಮುಖ ಕಾಲೇಜಿಗೆ ಬಂದ ನಯ ಹಳ್ಳಿ
0: ಮುಖ ಹಲೋ
2: ಹಲೋ
0: ಹೇಳಿ ಯಾರು ಮಾತಾಡ್ತಿರೋದು
3: ಆಶಾ ಅಂತ ತೀರ್ಥಳ್ಳಿಯಿಂದ
0: ಹೇಳಿ ಕಾಕ್ಷರದ ಒಂದು ಗೀತೆ ಹೇಳಿ
3: ಕಾಪಾಡುಸಿ

0: ಮನವೆಂಬ ಮೈತಾಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮೈತಾಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ ನನಗಾಗಿ.
1: ದಾಕ್ಷರ ಹಲೋ.

0: ಹಲೋ
1: ಹಲೋ
0: ಹಲೋ ಹೇಳಿ ಯಾರು? ದಾಕ್ಷರದಿಂದ ಒಂದು ಗೀತೆ ಹೇಳಿ.
1: ಬರೋದು ಒಂದೇ ಹಾಡ್ತಾರ, ಅದೇ ಹೇಳ್ತೀನಿ.

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ, ನಾನು ಅರಾಟೊಳಗಿಂದ, ನಾಗವೇಣಿಯಿಂದ.
0: ಹೇಳಿ ನಾಗವೇಣಿ ಅವರೇ, ತಂದೆ ಕೊನೆಯ ಕರೆ ನಾಕ್ಷರದ ಒಂದು ಗೀತೆಯನ್ನು ಹೇಳಿ.
1: ಯಾವ ಅಕ್ಷರ
0: ಸರ್? ನಾಕ್ಷರ ನಾನಾ ರಾಲಮ್ಮ, ನಾಕ್ಷರ
1: ನನ್ನಲ್ಲಿ ನನ್ನ ಮುದ್ದು ರಾಜ ನಿನಗಾಗಿ ಬಂದೆ ನನಗೆಲ್ಲ ತಂದೆ ನಿಂಗೇನು ರಾಜ ಮುದ್ದು ರಾಜ ನೋಕುವಂತ ಕೋಪ ನನ್ನಲ್ಲಿ ನನ್ನ ರಾಜ. ಥ್ಯಾಂಕ್ ಯು ಸರ್.
0: ಧನ್ಯವಾದ.

ಸ್ಟುಡಿಯೋ ಸಮಯ ಸರಿಯಾಗಿ 5:11. ಆತ್ಮೀಯ ಕೇಳುಗರಿಗೆಲ್ಲ ಮಾಲತೇಶನ ನಮಸ್ಕಾರ. ಸಂಜೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, FM 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಮೊದಲಿಗೆ ಜೈಲರ್ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ಸಿಂಧುಜಾ ಶ್ರೀನಿವಾಸನ್ ಮತ್ತು ಅನುರಾಧ ರವಿಚಂದ್ರ.

ಜಗಮಲ್ಲ ಚಿತ್ರದ ಹಾಡನ್ನು ಕೇಳಿದ್ರೆ ಕೇಳಿ ಬಂದ ಧ್ವನಿಗಳು ಅನುರಾಧ ಭಟ್, ಸಿದ್ಧಾರ್ಥ ಬಿಳ್ಮನ್ ಮತ್ತು ಸಂಗಡಿಗರದು. ಆತ್ಮೀಯ ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿರ್ಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆ ದಸರಾ ಚಿತ್ರದ ಗೀತೆ, ಧ್ವನಿ ಅನುರಾಗ್ ಕುಲಕರ್ಣಿ ಅವರದು.

ಕೆಳಗಡೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆದಿಪುರುಷ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಹರಿಚರಣ್ ಮತ್ತು ಸಂಗಡಿಗರು. ಗೀತೆಗೆ ಸಂಗೀತ ಅಜಯ್ ಅತುಲ್ ಅವರದ್ದು.

ಎಸ್, ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಮುಂದಿನ ಗೀತೆ ಕೇಳೋಣ. ಎಸ್, ಕೆಂಪೇಗೌಡ ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿಬಂದ್ರಿ, ಶ್ರೇಯ ಘೋಷಲ್ ಮತ್ತು ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ. ಈಗ ಮುಂದಿನ ಗೀತೆ ಕಿಚ್ಚ ಹುಚ್ಚ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧ ಶ್ರೀರಾಮ್, ಸೋನು ನಿಗಮ್. ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಸ್ಟುಡಿಯೋ ಸಮಯ ಸರಿಯಾಗಿ 5:30. ಆತ್ಮೀಯ ಕೇಳಗರೆ, ಇದುವರೆಗೂ FM 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಮೀಡಿಯಂ ವೇವ್ 675 kHz, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಓಕೆ, ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸೋಣಂತೆ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಕೇಳಗರ ವೆಲ್ಕಮ್ ಮೆಸೇಜ್ ನೋಡೋಣ, ಆ ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಎಸ್, ಮೊದಲ ಸಂದೇಶ ಯಾರ್ದು? ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಓಕೆ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ. ನಮಸ್ತೆ ಸರ್, ವಿಜಯಪುರ ನಗರದಿಂದ ಭಾಗ್ಯಶ್ರೀ. ಇಂದು ಮಧ್ಯಾಹ್ನ 1:30 ಡಾಕ್ಟರ್ ಶ್ರೀ ಮಹೇಶ್ ಎಚ್ಎಂ ಅವರು ನಡೆಸಿಕೊಟ್ಟ ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬ ಇಷ್ಟವಾಯಿತು, ಧನ್ಯವಾದಗಳು. ನಮಸ್ಕಾರ. ಗುಡ್ ಈವ್ನಿಂಗ್ ಸರ್, ಸಲ್ಮಾ ಟೀಚರ್ ತರಕೆರೆ ಸಾಂಗ್ ಸೂಪರ್. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ, ನಮಸ್ತೆ. ನಮಸ್ಕಾರ ಮಾಡ್ತೇವೆ ಸರ್, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರೀತಿಯ ಮಾಲ್ತೇ ಸರ್ ಅವರಿಗೆ ನಮ್ಮ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ರಾಘವ ಮುನ್ಯಾಣಿ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈ ಅವರ ಒಂದು ಸಂದೇಶ. ಎಸ್, ಚಂದ್ರಿಕಾ ಶೇಷಚಲ ಹಾರ್ನಹಳ್ಳಿಯಿಂದ, ಶುಭ ಸಂಜೆ. ಕಾರ್ಯಕ್ರಮ ಅಂದ ಚಂದವಾಗಿದೆ ಅಂತ ಇರ್ಬೋದು. ಓಕೆ, ಧನ್ಯವಾದಗಳು. ಎಸ್, ಶುಭ ಸಂಜೆ, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜಿನ್ನಾಪುರದಿಂದ. ಎಸ್, ಶುಭ ಸಂಜೆ ಮಾಡ್ತೇವೆ ಸರ್, ಕಾಫಿ ಆಯ್ತಾ? ಸಂಜೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಶುರು ಮಾಡ್ತಿದ್ದೀರಾ? ಓಕೆ. ಮಯೂರ್ಕೋಟಿ ಜಿನ್ನಾಪುರ ಬಿ ಡಿ ವಿ ಟಿ ಭದ್ರಾವತಿ ಜಿನ್ನಾಪುರದಿಂದ, ನಾವು ರೆಡಿ ಅಂತ. ಎಸ್, ಓಕೆ. ಕೆಳಗಡೆ ನಿಮ್ಮೆಲ್ಲರಿಗೂ ನಿಲಯದ ಪರವಾಗಿ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ನಿಮ್ಮ ವೆಲ್ಕಮ್ ಮೆಸೇಜ್ಗಳಿಗೆ ಒಂದು ವಿರಾಮ ಹೇಳೋಣಂತೆ. ಇನ್ನೊಂದು ಮೆಸೇಜ್, ಶುಭ ಸಂಜೆ, ಹಾಡುಗಳು ಚೆನ್ನಾಗಿವೆ, ವಾಸುಕಿ ವೈಭವ್ ಸಾಗರದಿಂದ. ಓಕೆ, ರೈಟ್. ಓಕೆ ಸ್ನೇಹಿತರೆ, ನಿಮ್ಮ ವೆಲ್ಕಮ್ ಮೆಸೇಜ್ಗಳಿಗೆ ವಿರಾಮ. ಇನ್ನು ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಮೊದಲನೆಯ ಒಂದು ಪ್ರಶ್ನೆ ಹೀಗಿದೆ. 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು ಅಂತೇಳಿ. ತುಂಬ ಆತ್ಮೀಯರು, ಎಲ್ಲರಿಗೂ ಚಿರಪರಿಚಿತರು. ನೋಡಿ, ನಿಮಗೆ ಗೆಸ್ ಮಾಡಲಿಕ್ಕೆ ತುಂಬ ಅವಕಾಶ ಇದೆ, ಚಾನ್ಸ್ ಇದೆ. ಪ್ರಶ್ನೆ ಇನ್ನೊಮ್ಮೆ, 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ನೀವು ಉತ್ತರಗಳನ್ನು ಕಳಿಸಬೇಕಾದಂತಹ ನಮ್ಮ ವಾಟ್ಸಪ್ ಸಂಖ್ಯೆ 9481572600, 9481572600. ಈ ನಂಬರಿಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಒಂದು ಹಾಡಿನ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣಂತೆ. ಎಸ್, ಮುಂದಿನ ಗೀತೆ ಆ 2 ವರ್ಷಗಳು ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ
1: ಜಾಣರಾಗಿರಿ ಜಾಗರೂಕರಾಗಿರಿ.
2: ಎಸ್ ಕೆಳಗರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್, FM 101.4 ಹಾಗೂ 103.5 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮದೊಟ್ಟಿಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ಮೊದಲ ಪ್ರಶ್ನೆ ನಮ್ಮದು ಹೀಗಿತ್ತು, 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು ಅಂತೇಳಿ. ಎಸ್, ಎಲ್ಲ ತುಂಬ ಚಿರಪರಿಚಿತರು, ಇವರ ಹೆಸರು ಎಲ್ಲರಿಗೂ ಗೊತ್ತು. ಸಂದೇಶದಲ್ಲಿ ಸಾಕಷ್ಟು ಉತ್ತರಗಳು ಸರಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಮೊದಲ ನಿಮ್ಮ ಸಂದೇಶಗಳನ್ನು ತಗೊಳ್ತೀರ, ಆನಂತರ ನಮ್ಮ ಉತ್ತರ ಕ್ರಾಸ್ ಚೆಕ್ ಮಾಡಿಕೊಡಿ ಯಾರ ಉತ್ತರ ಸರಿ ಇದೆ ಅಂತ ಹೇಳಿ. ಅನಿಲ್ ಕುಮಾರ್ ದಡ್ಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅಂತ ಹೇಳಿದ್ದಾರೆ. ಹಂಪಣ್ಣ ನೆಮ್ತಿಯಿಂದ ಎಸ್ ಎಲ್ ಭೈರಪ್ಪ. ಓಕೆ, ಲಕ್ಷ್ಮೀ ಸೈಕಲ್ ಶಾಪ್ ಅವರು ಉತ್ತರ ಸರಿ ಇದೆ. ನೋಡೋಣ, ಎಚ್ ಆರ್ ರುದ್ರಸ್ವಾಮಿ ಕನ್ನಡಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ಇದೇ ನನ್ನ ಉತ್ತರ. ಓಕೆ, ಬಂದಿದೆ.

ಶುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ. ಓಕೆ, ರಾಘವ ಮನ್ಯಾಣೆ ಶಕುಂತಳ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ, ನಮಸ್ಕಾರಗಳು ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಓಕೆ ರೈಟ್, ಗೌರಿ ಹಾವೇರಿ ಗೌರಮ್ಮ ಹಾವೇರಿಯಿಂದ. ಓಕೆ ರೈಟ್ ರೈಟ್ ರೈಟ್. ರವಿಕುಮಾರ್ ಎಚ್ ಎಂ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ. ಬೈರ್ಕೋಟೆ ಜನ್ನಾಪುರ ಭದ್ರಾವತಿಯಿಂದ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಅದೇ ರೀತಿ ಶುಭ ಸಂಜೆ ಮಲ್ತೇಶ್ವರ್ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಓಕೆ, ಉತ್ತರ ಕಳಿಸಿದ್ದಾರೆ. ಮುಸ್ಸಂಜೆಯ ಶುಭಾಶಯಗಳು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಉತ್ತರ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ. ಓಕೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಓಕೆ, ಕಲಬುರಗಿ ಜಿಲ್ಲೆ ಮದನ ಇಪ್ಪರಿಗೆಯಿಂದ. ಓಕೆ, ಸಾಕಷ್ಟು ಇನ್ಫಾರ್ಮೇಶನ್ ಕಳಿಸಿದ್ದಾರೆ. ಓಕೆ ನೋಡೋಣ. ಹೆಬಿಲ್ ರಾಘವೇಂದ್ರ ಅಪರೃತ ಭದ್ರಾವತಿ. ಓಕೆ, ಸಲ್ಮಾ ಟೀಚರ್ ತರೀಕೆರೆಯಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ನಮಸ್ಕಾರ ಸರ್, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿವೆ. ಉತ್ತರ ಕೇಳಿ ನಾಗರಾಜ್ ಹೊಸೂ ಜಡಿಕಟ್ಟೆ ಭದ್ರಾವತಿಯಿಂದ. ಏನಿದು ಉತ್ತರ? ಜಯಪುಟ್ಟಸ್ವಾಮಿ ಕೆನಡಾದಿಂದ. ನಮಸ್ತೆ ಸರ್, ಶುಭ ಸಂಜೆ, ಸ್ವಾಗತ. ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಹಿಂದಿ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಿದ್ವು, ಹಾಗೆ ನೀವು ಪ್ರಸಾರ ಮಾಡುತ್ತಿರುವ ಕನ್ನಡ ಚಿತ್ರಗೀತೆಗಳು ಕೂಡ ಮಧುರವಾಗಿವೆ. ಧನ್ಯವಾದಗಳು. ಉತ್ತರ, ಓಕೆ, ಉತ್ತರ ಕಳಿಸಿದ್ದಾರೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್. ಓಕೆ, ಯಶೋಧ ಎರಳ ನಾಯ್ಕ ಚಿರತಗೊಂಡ ಕೂಡ್ಲಿಗಿ ತಾಲೂಕು. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಇಂದ ಸಾಂಗ್ ಸೂಪರ್. ಉತ್ತರ ಕಳಿಸಿ ಕೊಟ್ಟಿಲ್ಲ ಅಲ್ಲ. ಅದೇ ರೀತಿ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ. ಓಕೆ, ಉತ್ತರ ಬಂದಿದೆ. ಮಲ್ತೇಶ್ವರ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಿ? ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ನಿಮ್ಮ ನಮ್ಮ ಉತ್ತರ. ಓಕೆ ರೈಟ್. ನಳಿನಿ ಗಿರಿಜಾರಾವ್ ಹಿರೇಡ್ಕ ದಕ್ಷಿಣ ಕನ್ನಡದಿಂದ. ಓಕೆ, ಉತ್ತರ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಓಕೆ, ಚಂದ್ರಿಕಾ ಶೇಷಚಲ ಹಾರ್ನಳ್ಳಿ. ಓಕೆ, ವೀಣಾ ರಮೇಶ್ ಬ್ಯಾಟ್ ಹೊಸಮನೆ ಭದ್ರಾವತಿಯಿಂದ. ಓಕೆ, ಶುಭ ಸಂಜೆ ಸರ್, ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಶಿಗಿಹಟ್ಟಿ ಶಿವಮೊಗ್ಗದಿಂದ. ಓಕೆ, ಪ್ರಶ್ನೆ ಇನ್ನೊಂದು ಸರಿ ಅಂತ ಹೇಳಿದರೆ ಲೇಟಾಗಿ ಅಡ್ಮಿಟ್ ಆಗಿದ್ದೀರಿ, ಜಾಯಿನ್ ಆಗಿದ್ದೀರಿ. ಓಕೆ, ಎರಡನೇ ಪ್ರಶ್ನೆಗೆ ತಯಾರಿದೆ. ಓಕೆ, ಹೆಸರು ಚಿರಂತನ್ ಶಿವಮೊಗ್ಗದಿಂದ. ಓಕೆ, ರೇಖಾ ಕೋಟಿ ಶ್ರೇಯ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ. ಓಕೆ ರೈಟ್, ಶುಭ ಸಂಜೆ ಸರ್. ಓಕೆ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡುಗೆ, ಶುಭ ಸಂಜೆ. ಓಕೆ, ಉತ್ತರ ಕಳಿಸಿಕೊಟ್ಟಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ಓಕೆ, ಆಗಲೇ ಬಂದಿತ್ತಲ್ಲ ಸಂದೇಶ. ಗುಡ್ ಈವ್ನಿಂಗ್ ಸರ್, ಕಾಫಿ ಆಯ್ತಾ ಸರ್? ಉತ್ತರ. ಓಕೆ, ವರ್ಣಿಕಾ ಜೀವನ್ ಹರಳಿಹಳ್ಳಿಯಿಂದ. ಎಸ್, ಶುಭ ಸಂಜೆ ಸರ್. ಎಂದಿನಂತೆ ನಾನು ಸಹ ಲೇಟಾಗಿ ಹಾಜರಾಗಿದ್ದೇನೆ. ಒಂದಕ್ಕಿಂತ ಒಂದು ಹಾಡುಗಳು ಎಲ್ಲರ ಮನ ಗೆದ್ದಿವೆ ಸರ್. ಓಕೆ, ಇರಬಹುದಾ ಸರ್ ಉತ್ತರ ಅಂತ ಡೌಟ್. ಓಕೆ ನೋಡೋಣ. ಶಾಂತಾಚಾರ್ ಬೆಳಗೇರಿ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ಶುಭ ಸಂಜೆ. ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮತ್ತು ಒಳ್ಳೆಯ ಇಂಪಾದ ಹಾಡುಗಳು ಪ್ರಸಾರವಾಗ್ತವೆ. ಪ್ರಸಾರಕ್ಕೆ ಧನ್ಯವಾದಗಳು. ಮೋಡ ಕವಿದ ವಾತಾವರಣ, ನಿಖರವಾದ ಉತ್ತರ ಗೊತ್ತಿಲ್ಲ. ಮುರುಳಿದ್ದಾರ್ ಶಿವಮೊಗ್ಗ. ಓಕೆ, ಇದ್ದದ್ದನ್ನು ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಎಸ್ ಕೆಳಗಡೆ ಎಲ್ಲರ ಉತ್ತರನೂ ಸರಿ ಇದೆ, ತುಂಬ ಖುಷಿ ಆಯಿತು. ಸೊ 1999 ನಡೆದ ಸಾಹಿತ್ಯ ಸಮ್ಮೇಳನ, 67ನೇ ಸಾಹಿತ್ಯ ಸಮ್ಮೇಳನ ಕನಕಪುರದಲ್ಲಿ ನಡೆಯುತ್ತೆ. ಅಲ್ಲಿ ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥದ್ದವರು SL ಭೈರಪ್ಪನವರು. ಅದು ಆಗಲೇ ಹೇಳಿದೆ ನಿಮಗೆ, ಇವರು ತುಂಬ ಚಿರಪರಿಚಿತರು ಅಂತೇಳಿ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 100ಕ್ಕೆ 100 ಉತ್ತರಗಳು, ಸರಿ ಉತ್ತರಗಳು ಬಂದಿದೆ. ತುಂಬ ಖುಷಿ ಆಯಿತು.
ಕನ್ನಡದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತ ಇದು ಗೊತ್ತಾಗ್ತಾ ಇದೆ ಸಾಕ್ಷಿ. ಓಕೆ, ಎಸ್, ಈಗ ಮತ್ತೆ ಮುಂದಿನ ಪ್ರಶ್ನೆಗೆ ತಯಾರಾಗಿರಿ, ತಯಾರಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯ ನಾಮ ಯಾವುದು? ಇದು ಎರಡನೇ ಪ್ರಶ್ನೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯ ನಾಮ ಯಾವುದು? ನೋಡೋಣ, ನಮ್ಮ ಕೇಳಿದರಿಗೆ ಸಾಕಷ್ಟು ಯಾವುದೇ ಈಗ ಸಾಕಷ್ಟು ಕನ್ನಡ ಸಾಹಿತ್ಯದ ಬಗ್ಗೆನೇ ಇದೆ ಅಂತ ಅನ್ಕೊಂಡಿದ್ದೀರಿ. ನೋಡೋಣ ಯಾರು ಉತ್ತರ ಸರಿ ಕಳಿಸ್ತಾರೆ ಅಂತೇಳಿ. ನಿಮ್ಮ ಉತ್ತರಗಳನ್ನು ಕಳಿಸಬೇಕಾದಂಥ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9481572600. ಈಗ ಒಂದು ಗೀತೆಯನ್ನು ಕೇಳಿ ಆ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣಂತೆ.

ಅಹಂ ಚಿತ್ರದ ಒಂದು ಗೀತೆ ಕೇಳಿದಿರಿ. ಕೇಳಿಬಂದ ಧ್ವನಿಗಳು ಹೇಮಂತ್ ಮತ್ತು ಸುನೀತಾ ಅವರದು. ಎಸ್ ಕೆಳಗಡೆ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಹೇಗಿತ್ತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಕಾವ್ಯನಾಮ ಯಾವುದು ಅಂತೇಳಿ. ಇದು ಅಷ್ಟೇ ನಮ್ಮ ಕೇಳಗರ ಒಂದು ಟೆಸ್ಟ್ ಮಾಡೋದು. ತುಂಬ ಎಷ್ಟೊಂದು ಸಾಹಿತ್ಯದ ಬಗ್ಗೆ ಅವರಿಗೆ ಒಲವು ಇದೆ, ನಾಲೆಡ್ಜ್ ಅದ್ರ ಬಗ್ಗೆ ಜ್ಞಾನ ಇದೆ ಅಂತೇಳಿ ತಿಳ್ಕೊಳ್ಳೋ ಅಂತ ಒಂದು ಸಂದರ್ಭ. ಐ ಥಿಂಕ್ ಎಲ್ಲರೂ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಸಂದೇಶ ಬಂದಿದೆ, ನೋಡೋಣ ಯಾರೆಲ್ಲ ಸರಿ ಉತ್ತರ ಇರ್ಬೋದು ಅಂತೇಳಿ. ಓಕೆ, ಮೊದಲ ಸಂದೇಶ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿಂದ, ಹಂಪನ ಎಂತಿಯಿಂದ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ, ಎಸ್ ಶೆಟ್ಟಿಕೊಪ್ಪದಿಂದ, ಓಕೆ ರೈಟ್. ಚಿರಂತನ್ ಶಿವಮೊಗ್ಗದಿಂದ, ಓಕೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರು, ಓಕೆ. ರವಿಕುಮಾರ್ ಎಂ ಎಚ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ, ಓಕೆ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್, ಲಕ್ಷ್ಮೀ ಸೈಕಲ್ ಶಾಪ್ ಅಷ್ಟೇ ಬಂದ್ಬಿಟ್ಟಿದೆ ನಿಮ್ಮ ಊರು ಭದ್ರಾವತಿ ಜನಾಪುರ, ಓಕೆ. ಬೇರೆಯವರಿಗೆಲ್ಲ ನಿಮ್ಮ ಊರು ಗೊತ್ತಾಗಬೇಕಲ್ಲ. ಎಸ್ ಶ್ರೀನಿವಾಸ್ ಅಂತ ಹೇಳ್ತಿದ್ದಾರೆ, ವರ್ಣಿಕಾ ಜೀವನ್ ಹರಳೆಡೆಯಿಂದ. ಚಂದ್ರಿಕಾ ಶೇಷಚಲ ಹಾರ್ನಹಳ್ಳಿಯಿಂದ, ಎಸ್. ಮಯೂರ್ಕೋಟೆ ಜನಾಪುರ ಭದ್ರಾವತಿಯಿಂದ. ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮಳಕಲ್ಮೂರು ತಾಲೂಕು, ಓಕೆ. ಕಲಬುರಗಿ ಜಿಲ್ಲೆ ಮದನ ಹೆಪ್ಪಾರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು. ಓಹೋ, ಎಸ್ ಓಕೆ, ಉತ್ತರ ಬಂದಿದೆ. ಶುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಓಕೆ ರೈಟ್. ವಾಸುಕಿ ವೈಭವ್ ಸಾಗರದಿಂದ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್, ಓಕೆ. ಜ್ಯೋತಿ ರಾಜಶೇಖರ್ ಸಿದ್ದರಡನಗರ ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆಯಿಂದ. ಜ್ಯೋತಿ ನೀನಾ ಸಂತೋಷ್ ನೆಮ್ತಿಯಿಂದ, ಎಸ್. ಮಂಜುಳಾ ಜನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಓಕೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಪಿ ಆರ್ ಪ್ರಾಜೆಕ್ಟ್ನಿಂದ, ಓಕೆ. ಯಾರಿದು ನಮ್ಮ ಮುರಳೀಧರ ಯಾರು ಶಿವಮೊಗ್ಗ ಉತ್ತರ ಅಷ್ಟೇ ಬಂದಿದೆ, ಓಕೆ. ಮುರಳೀಧರ ಶಿವಮೊಗ್ಗದಿಂದ ಅಂತ ಅಂದ್ಕೊಂಡಿದ್ದೀನಿ. ಪುಷ್ಪ ವಿನೋಬನಗರ ಶಿವಮೊಗ್ಗ. ಸಂಜಯ್ ವಂದನೆಗಳು ಸರ್, ಮೂಡಿ ಬರುತ್ತಿರುವ ಚಿತ್ರಗೀತೆಗಳು ಸೂಪರ್ ಉತ್ತರ, ಎಸ್ ಓಕೆ. ನಳಿನಿ ಗಿರಿಜಾರಾವ್ ಹಿರಡಕ ದಕ್ಷಿಣ ಕನ್ನಡ. ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪಾಗಿದೆ, ಚೆನ್ನಾಗಿದೆ. ಉತ್ತರ ಉತ್ತರ ಉತ್ತರ ಬಂದಿಲ್ಲ. ಹಾಯ್, ಗುಡ್ ಈವ್ನಿಂಗ್ ಸರ್, ಕಾಫಿ ಆಯ್ತಾ? ಜಸ್ಟ್ ಜಾಯಿನ್ ಆಗಿದ್ದು. ಉತ್ತರ ಓಕೆ, ಜಾಯಿನ್ ಆಗಿ ಉತ್ತರ ಕಳಿಸ್ಕೊಟ್ಟಿದ್ದೀರಿ, ಓಕೆ. ದಯವಿಟ್ಟು ನಿಮ್ಮ ಪ್ರಶ್ನೆ ಉತ್ತರದೊಟ್ಟಿಗೆ ನಿಮ್ಮ ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಊರು ಟೈಪ್ ಮಾಡಿ ಕಳಿಸಿ. ಮತ್ತೆ ಸರ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ. ಓಹೋ, ಓಕೆ. ಯಾರಿದು? ಎಲ್ಲೇಗೌಡ್ರು ಭದ್ರಾವತಿಯಿಂದ. ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ಓ ಎಸ್ ಓಕೆ ರೈಟ್. ವಿನಾಯಕ ಎನ್ ಎಸ್ ನರಸಿಂಹಸ್ವಾಮಿ ಬೆಂಗಳೂರಿಂದ. ಏನಿದು ಎಲ್ಲ ಒಂದೇ ಲೈನಲ್ಲಿ ಕೊಟ್ಟರೆ ಉತ್ತರ ನಾವೇ ಡಿವೈಡ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಹೆಸರು ಯಾವುದು, ನಿಮ್ಮ ಊರು ಯಾವುದು, ನಿಮ್ಮ ಉತ್ತರ ಯಾವುದು ಅಂತ ನಾವೇ ಡಿವೈಡ್ ಮಾಡ್ಕೊಬೇಕಾಗುತ್ತೆ, ಕಷ್ಟ ಆಗುತ್ತೆ. ದಯವಿಟ್ಟು ಒಂದು ಹೆಸರಾದ್ಮೇಲೆ ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಉತ್ತರ, ಅದಾದಮೇಲೆ ನಿಮ್ಮ ಹೆಸರು ಊರು ಎಲ್ಲ ಒಂದು ಆದಮೇಲೆ ಒಂದು ಕಳಿಸ್ಕೊಡಿ ದಯವಿಟ್ಟು. ರಾಘವ ಮಣಿ ಶಕುಂತಲಾ ಮಕ್ಕಳಾದ ಪ್ರೀತ ಮಗ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬಾಯಿ ಅವರ ಸಂದೇಶ ಉತ್ತರ ಕಳಿಸಿದ್ದಾರೆ. ಮುಸ್ಸಂಜೆ ಕಾರ್ಯಕ್ರಮಕ್ಕೆ ನಮಸ್ತೆ ಮಾಲತಿ ಸರ್, ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಶಿಗಹಟ್ಟಿ ಶಿವಮೊಗ್ಗ, ಓಕೆ. ಉತ್ತರ ಬಂದಿದೆ. ಶಾಂತಾಚಾರ್ಯ ಬೆಡಗೇರ್ ಕೊಕ್ಕನೂರು ಹರಿಹರ ತಾಲೂಕು, ಓಕೆ. ಉತ್ತರ ದೊಟ್ಟಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ, ಉತ್ತರ ಬಂದಿದೆ. ಹೆಬಲ್ ರಾಘವೇಂದ್ರ ಅಪ್ಪಾರ್ ಉತ್ತ ಭದ್ರಾವತಿಯಿಂದ. ಶ್ರೀನಿವಾಸ್ ಇದು ಬಾಗಲಕೋಟೆ, ಏನಿದು ಬಾಗಲಕೋಟೆಯಿಂದ ಸಂದೇಶ ಬಂದಿದೆಯಾ, ಓಕೆ. ಜಿ ಎಂ ನಾಗಮಣಿ ಬಿ ಆರ್ ಪ್ರಾಜೆಕ್ಟ್ ಉತ್ತರ ಬಂದಿದೆ. ಸಲ್ಮಾ ಟೀಚರ್ ತರೀಕೆರೆಯಿಂದ, ಓಕೆ. ಭದ್ರಾವತಿಯಿಂದ ಪ್ರದೀಪ್. ಮಂಜುನಾಥ್ ಜಿ ಸಿ ಗಾಣಿಗೆರ ಆರುಂಡಿ ಉತ್ತರ ಕಲಿ

ಕಳಿಸಿದ್ದಾರೆ. ನಾಗರಾಜ್ ಹೊಸೂರು ಜೇಡಿಕಟ್ಟೆ ಭದ್ರಾವತಿಯಿಂದ, ವೀಣಾ ರಮೇಶ್ ಬ್ಯಾಟ್ ಹೊಸಮನೆ ಭದ್ರಾವತಿಯಿಂದ, ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿ ಓಕೆ ಉತ್ತರ ಬಂದಿದೆ. ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ. ಎಸ್ ಸರ್, ನಾನು ಪ್ರಶ್ನೆ ಕೇಳಲಿಲ್ಲ, ಈಗ ಬೇರೆಯವರು ಉತ್ತರ ಕಾಫಿ ಮಾಡಿ ಕಳಿಸುತ್ತಿದ್ದೇನೆ ಸರ್. ಓ, ಇದು ತುಂಬ ಪ್ರಾಬ್ಲಮ್ ಆಯ್ತಲ್ಲ. ಇದು ನಮ್ಮ ಉಮೇಶ್ ಅವರು ಪ್ರಶ್ನೆನ ಕೇಳಿಲ್ಲ, ಉತ್ತರ ಮಾತ್ರ ಕಳಿಸ್ತಾ ಇದ್ದಾರೆ ಅಂದರೆ ಸ್ವಲ್ಪ ಡೌಟ್. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದೀರಿ. ಚೌಧರಿ ಕಲಬುರಗಿಯಿಂದ, ಯಾರಿದು ಕರಾಡೇರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ ಏನಿದು ಉತ್ತರ ಕಳಿಸಿದ್ದಾರೆ. ಓಕೆ ರೈಟ್. ಬ್ರಹ್ಮಾನಂದ ರಾವ್ ನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಸುಮಧುರ ಸಂಜೆಯಲ್ಲಿ ಸುಮಧುರ ಗೀತೆಗಳು ಮೂಡಿ ಬರ್ತಾ ಇದೆ, ಮತ್ತು ಮೇಷ್ಟ್ರ ವಿದ್ಯಾರ್ಥಿಗಳ ಪ್ರಶ್ನೆ ಪರೀಕ್ಷೆ ನಡೆಯುತ್ತಿದೆ, ಎಲ್ಲರಿಗೂ ಶುಭ ಸಂಜೆ. ತುಂಬ ಸಂತೋಷ, ಓ ಪರೀಕ್ಷೆಯಿಂದ ಹೊರಗಿದ್ದೀರಿ. ಗೌರಮ್ಮ ಹಾವೇರಿಯಿಂದ ಓಕೆ. ಶಿವಮೊಗ್ಗದಿಂದ ರುಟ್ರಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಓಕೆ ಸರ್ ಉತ್ತರ ಕಳಿಸಿದಿರಿ. ಸೊ ನಾನು ಹೇಳಿದೆ ಪ್ರಾರಂಭದಲ್ಲೇ, ತಂದು ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರ ಸಂದೇಶ, ಕ್ಷಮೆ ಇರಲಿ ಸರ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಉಮೇಶ್ ದಾವಣಗೆರೆಯಿಂದ. ಓಕೆ ಸರ್, ಭಾಗವಹಿಸ್ತಾ ಇದ್ರಲ್ಲ ಅದೇ ತುಂಬ ಖುಷಿ ಕೊಡುವಂಥ ವಿಚಾರ. ಸ್ನೇಹಿತರೆ, ಉತ್ತರ ನಾನು ಹೇಳ ಅಂತ ಅವಶ್ಯಕತೆನೇ ಇಲ್ಲ, ನೂರಕ್ಕೆ ನೂರು ಉತ್ತರ ಕರೆಕ್ಟ್ ಇದೆ. ಎಷ್ಟೊಂದು ಪರ್ಫೆಕ್ಟ್ ಎಲ್ಲರ ಉತ್ತರ ಸರಿ ಇರೋಕ್ಕೆ ಹೇಗೆ ಸಾಧ್ಯ ಅನ್ನೋದು ನನ್ನ ಒಂದು ಪ್ರಶ್ನೆ. ಆದರೂ ತುಂಬ ನಿಮ್ಮ ಬ್ರಿಲಿಯನ್ಸ್ ಅಂದರೆ ತುಂಬ ಬ್ರಿಲಿಯಂಟ್ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಅಷ್ಟು ಸಂದೇಶಗಳು, ಮೋರ್ ದ್ಯಾನ್ 45 ಮೆಸೇಜ್ ಬಂದಿದೆ, ಆದರೆ ಒಂದು ಉತ್ತರನೂ ತಪ್ಪಿಲ್ಲ. ತುಂಬ ಖುಷಿಯಾಯಿತು ಕನ್ನಡ ಸಾಹಿತ್ಯದ ಬಗ್ಗೆ ನಿಮ್ಮಲ್ಲಿ ಎಷ್ಟೊಂದು ಜ್ಞಾನ ಇದೆ ಅಂತೇಳಿ. ಸೊ ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯ ನಾಮ ಶ್ರೀನಿವಾಸ ಅಂತೇಳಿ. ಓಕೆ ಸರಿ, ಉತ್ತರಗಳನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳು ಬಂದವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಿಲಯದ ಪರವಾಗಿ. ಮತ್ತೆ ಕೆಳಗಡೆ ನೆನಪಿರಲಿ, ಇವತ್ತು ಬುಧವಾರ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಮೂಡಿ ಬರ್ತಾ ಇದೆ, ಇಂದು ರಾತ್ರಿ 8 ಗಂಟೆಗೆ ತಪ್ಪದೆ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಗೀತೆಯನ್ನು ಕೇಳಿಬರೋಣ. 6 to 6 ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಮಾನಸ ಹೊಳ್ಳಂ ಮತ್ತು ಸಂಗಡಿಗರು.

0: ಕೇಳಿದ್ರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ. ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೆಳಗರೆ ಈಗ ಸೇವಾ ಮಾಹಿತಿ. ಪ್ರಸಾರ ಭಾರತಿ, ಭಾರತೀಯ ಸಾರ್ವಜನಿಕ ಪ್ರಸಾರ ಸೇವೆ, ಆಕಾಶವಾಣಿ ಮೈಸೂರು. ಇವರ ಪ್ರಕಟಣೆ ಮುಂಗಾರು ಮಳೆ ಇಳೆ ಕಾವ್ಯಧಾರ ಮತ್ತು ಬಾನುಡಿ ಬರವಣಿಗೆ ಕಾರ್ಯಾಗಾರವನ್ನು ದಿನಾಂಕ 21/5/2026 ಗುರುವಾರ, ಅಂದರೆ ನಾಳೆ ಬೆಳಿಗ್ಗೆ 10:30 KV ಶಂಕರಗೌಡ ಶತಮಾನೋತ್ಸವ ಭವನ, ಕರ್ನಾಟಕ ಸಂಘ, ಮಂಡ್ಯ ಇಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಕೋರಿದೆ. ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದಲ್ಲಿ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೋಕೋನಟ್ ಕುಕ್ಕೀಸ್, ಕೋಕೋನಟ್ ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು, ಮೆಲ್ಟಿಂಗ್ ಮೂಮೆಂಟು, ಪೀನಟ್ ಕುಕ್ಕೀಸ್, ವೆನಿಲ್ಲಾ ಬಟನ್, ನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟರ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಪ್, ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಕಾರ ಹಾಗೂ ಇತರ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ 25/5/2026 ದಿನಾಂಕ 23/6/2026 ಒಟ್ಟು 1 ತಿಂಗಳ 30 ದಿನಗಳ ಕಾಲ

ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸಲಿಚ್ಛಿಸುವವರು ತರಬೇತಿ ಶುಲ್ಕ ಒಟ್ಟು 4,500 ರೂಪಾಯಿಗಳನ್ನು ಪಾವತಿಸಿ ದಿನಾಂಕ 23/5/2026 ಒಳಗೆ ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಸಂಪರ್ಕಿಸಬಹುದು. ಸಂಪರ್ಕಕ್ಕಾಗಿ ವಿಳಾಸ ಡಾಕ್ಟರ್ ಜಯಶ್ರೀ ಕೃಷಿ ಮಹಾವಿದ್ಯಾಲಯ ನವಿಲೆ, ಇವರ ಮೊಬೈಲ್ ಸಂಖ್ಯೆ 9449918773. ಈ ನಂಬರನ್ನು ಸಂಪರ್ಕಿಸಲು ಕೋರಲಾಗಿದೆ. ಸೇವಾ ಮಾಹಿತಿ ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: Yesterday, Rajasthan Royals defeated Lucknow Super Giants by 7 wickets in Jaipur, keeping their playoff hopes alive. And that is the end of this news bulletin.
1: ಸ್ಟುಡಿಯೋ ಸಮಯ ಸರಿಯಾಗಿ 6:10:25 ಕೆಳಗಡೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ.

ಕೇಳಿದರೆ ಇದೊಂದು ಪ್ರಕಟಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸುಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೂನ್ 1 31 ದಿನಗಳ ಕಾಲ ನಿರುದ್ಯೋಗಿ ಯುವಕರಿಗೆ ಉಚಿತ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಶಿಬಿರದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯೊಂದಿಗೆ ಗಿಂಬಲ್ ಹಾಗೂ ಡ್ರೋನ್ ಬಳಕೆ, ಮಾಡರ್ನ್ ಫೋಟೋಶೂಟ್, ಪ್ರಾಡಕ್ಟ್ ಫೋಟೋಗ್ರಫಿ, ಔಟ್ಡೋರ್ ಫೋಟೋಶೂಟ್, ಸ್ಟುಡಿಯೋ ಸೆಟ್ಆಫ್, ಫ್ರೀ ವೆಡ್ಡಿಂಗ್ ಶೂಟ್, ವೆಡ್ಡಿಂಗ್ ಶೂಟ್ ಫೋಟೋ ಮತ್ತು ವಿಡಿಯೋ ಎಡಿಟಿಂಗ್, ಫೋಟೋಶಾಪ್, ಕರಿಷ್ಮಾ ಆಲ್ಬಮ್ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುವುದು. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವರ್ಷ ವಯಸ್ಸಿನ ಕರ್ನಾಟಕದ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು 25 ಸೋಮವಾರ ಬೆಳಿಗ್ಗೆ 10 ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಯಾಳ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬಹುದು. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದದ್ದಲ್ಲಿ ದಿನಾಂಕ 25-5-2026 ಒಳಗೆ ಸಂಸ್ಥೆಯ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ 8970476050 ಮತ್ತೊಂದು ಸಂಖ್ಯೆ 9591514154 ಈ ನಂಬರ್ಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳಿದ್ರೆ ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು. ಈ ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾ ದೇವರಾಜ್ ಟಿಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು, ಈ ಕುರಿತು ಸುಧಾಕರ್ ಅವರಿಂದ ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಅದಾದ ನಂತರ ಸಮತೋಲಿತ

ಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. ಇನ್ನು 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 9:30 ಕ್ರೀಡಾಲೋಕ, 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ಗೀತಾರಾಧನ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ NM ಅವರಿಂದ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕ್ಕೆ ಕಥನಗಳು, ನಿರ್ಮಾಣ SR ಭಟ್. ಇನ್ನು 6:40 ನೇಗಿಲ ಮಿಡಿತ ವಿಷಯ ಮೈಕ್ರೋಗ್ರೀಸ್, ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇರುವಕ್ಕೆ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ವೈಷ್ಣವಿ. ಇನ್ನು 6:45 ಹೆಲ್ತ್ ಏಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮುಟ್ಟಿನ ಪೂರ್ವ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಚಂದ್ರಶ್ರೀ ಬೇಪಿ. ಇದು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇನ್ನು ನಾಳೆ ಬೆಳಿಗ್ಗೆ 7:15 ಹಾಗೂ 9:35 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಸಾಹಿತಿ ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ MB ಅವರೊಡನೆ ವಿಶೇಷ ಸಂದರ್ಶನ. ಇವರೊಡನೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. 9:05 ಮಿಕ್ಸ್ ಮೆಲೋಡಿ, 10 ಗಂಟೆಗೆ ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮ. 11 ಗಂಟೆಗೆ ಚೈತ್ರವನ ಕಾವ್ಯವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯ ಸಂಪುಟದಲ್ಲಿ ಕವಿಕೃತ ದರ್ಶನಂ, ಈ ಭಾಗದ ವಾಚನ ಮಾಡಲಿದ್ದಾರೆ ಶ್ರೀ ಲಕ್ಷ್ಮೀ, ವ್ಯಾಖ್ಯಾನ NK ರಾಮಶೇಷನ್. ಇನ್ನು 11:30 ಸೇವಾ ಮಾಹಿತಿ, ಅದಾದ ನಂತರ ಭಾವಗೀತೆಗಳು. 11:45 ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಯುಗಧರ್ಮ ರಾಮಣ್ಣ ಅವರಿಂದ ಲಾವಣಿ ಪದಗಳು. ಇನ್ನು 12:05 ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ HM. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಮಧ್ಯಾಹ್ನ 12:15 ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇನ್ನು 1:20 ಚಿತ್ರಗೀತೆಗಳು, 2:40 ಜನಪದ ಭಾವಗೀತೆಗಳು, ಇನ್ನು 3 ಗಂಟೆಗೆ ಚಾರ್ಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ. ಇನ್ನು ಸಂಜೆಯ ಕಾರ್ಯಕ್ರಮ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ. 6 ಗಂಟೆಗೆ ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಪ್ರಚಲಿತ ಕೃಷಿ ಮತ್ತು ಮಾಧ್ಯಮ ಕುರಿತು ಸಂವಾದದ ಬಾನುಲಿ ವರದಿ ಕೇಳುವಿರಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ಇನ್ನು ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಚಿತ್ರಗೀತೆಗಳು, 9:30 ಕನ್ನಡ ಭಾರತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಕೆಳಗಡೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟಿ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತೇನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ನಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ವರ್ಷದ ಉಖಭಾಯ್ ಭಟ್ಟಿ ಮನೆಯ ಹಿತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗೋ ಅಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ. ಅದು ಒಂದೇ ಮರದಲ್ಲಿ ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯು, ಸುಂದರಿ, ಬನಾರಸಿ, ಲ್ಯಾಂಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡಿದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಭಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತಾವಂತೆ. ನೋಡಿದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದ್ರ ಹಿಂದೆ ಉಖಭಾಯ್ ಅವರ 8-10 ವರ್ಷಗಳ ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸ್ಕೊಂಡಿದ್ದಾರೆ. ಇವರ ಮರನ ಭಟ್ಟಿ ಮಾವಿನ ಜೋಡಿಗೆ ಅಂತಲೂ ಕರಿಬಹುದು. ನಮ್ಮನೆ ಹಿತ್ಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲೂ ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79 ವರ್ಷ. ಓಡೋಕೆ ಶುರು ಮಾಡಿದ್ರೆ 28 ಇಳಿಯುತ್ತೆ. ಸೀರೆಯಲ್ಲಿ ನಿಂತ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚಂದ. ಓಡೋಡ್ತಾನೆ 18 ಚಿನ್ನ, 8 ಬೆಳ್ಳಿ ಪದಕ ಗಿಟ್ಟಿಸಿಕೊಂಡಿದ್ದಾಳೆ ಈ ಅಜ್ಜಿ. 200-300 ಬಿಡಿ, 3000 ಮೀಟರ್ ಈಕೆ ಕಾಲುಗಳಿಗೆ ಏನೇನು ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವ್ರು ದಿಂದ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರೂ ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸ್ ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವ್ರ ಹತ್ರ ದುಡ್ಡಿಸಿಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರಿವ್ರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳಿದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ವರ್ಷದ ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಓಕುನೇವೋ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ. ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ, ರಷ್ಯನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಓಕುನೇವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ. ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಧ್ವನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳನ್ನು ಅದರಲ್ಲೂ ಕೃಷ್ಣ ಜಯಂತಿ, ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ, ಹವನ, ಪೂಜೆ, ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಡಿಗ್ರಿಗೆ ಕುಸಿದ್ರು ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ, ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ, ಅಮೆರಿಕ, ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಓಕುನೇವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬುತ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು. ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ.

0: ಬರೆದವರು ವಿಜಯಪುರದ ಕಟ್ಟಿ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆತ್ಮೀಯ ಕೇಳಿದರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಕೆಳಗಡೆ ಇಂದು ರಾತ್ರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಮೂಡಿ ಬರಲಿದೆ. ಇನ್ನು ನಾಳೆ ಬೆಳಿಗ್ಗೆ 8:30 ಸಾಹಿತಿ, ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ MP ಅವರೊಡನೆ ವಿಶೇಷ ಸಂದರ್ಶನ. ಇವರೊಡನೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
0: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡಾ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಎಕರೆ ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರುಡಿಯುವುದಕ್ಕೆ ಆರಂಭವಾಗುತ್ತದೆ.

0: ಆಕಾಶವಾಣಿ ಸಮಯ 6:51
1: ಸಮಯ 6:51 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ.

0: ಕೇಳಿದರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಕೇಳಿದರೆ ರೈತ ಬಂಧವರೇ, ಇದೀಗ ಕೇಳಿ.
8: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ದೇವರಾಜ್ ಟಿಎನ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಇವತ್ತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಒಂದು ದಾವಣಗೆರೆ ಈ ಒಂದು ಆವರಣದಲ್ಲಿ ಇದ್ದೇನೆ. ಪ್ರಮುಖವಾಗಿ ಏನು ಇದು ಈಗ ತುಂಬಾನೇ ಒಂದು ನಮ್ಮ ವಿಜ್ಞಾನಿಗಳು ಏನು ತಮ್ಮ ಸಂಶೋಧನೆ ಫಲವನ್ನ ಇಲ್ಲಿ ಎಲ್ಲಾನು ತಾಕುಗಳಲ್ಲಿ ನಮ್ಮ ರೈತ ಬಾಂಧವರಿಗೆ, ನೋಡುಗರಿಗೆ ಮತ್ತೆ ಕೇಳುಗರಿಗೆ, ಜೊತೆಗೆ ಇದರಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರೆ ಈ ಚಟುವಟಿಕೆಗಳಲ್ಲಿ, ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ, ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನ ಅವರು ಅಳವಡಿಸಿಕೊಳ್ಳಿ ಅಂತ ಅನ್ನೋದು ಒಂದು ಕಾರಣದಿಂದ ಇವರು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿಯಿಂದ ತಮ್ಮ ಒಂದು ವಿಜ್ಞಾನಿಗಳ ಒಂದು ಸಮೂಹ ಜೊತೆಗೆ, ವಿಜ್ಞಾನಿಗಳ ಒಂದು ಗುಂಪುಗಳ ಜೊತೆಗೆ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ರೈತ ಬಾಂಧವರಿಗೋಸ್ಕರನೇ ಇರತಕ್ಕಂತ ಒಂದು ಇದು ಕಾರ್ಯಕ್ರಮ, ಅವರಿಗೋಸ್ಕರನೇ ಇದು ಮಾಡಿರತಕ್ಕಂತ ಒಂದು ಸಂಶೋಧನೆ, ಇದು ಅವರಿಗೆ ಮುಟ್ಲಿ, ಅವರ ಒಂದು ಜಮೀನಿಗೆ ಹೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇವರು ಇಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮಗಳ ಬಗ್ಗೆ ಆಗ್ಲಿ, ಚಟುವಟಿಕೆಗಳ ಬಗ್ಗೆ ಆಗ್ಲಿ, ಇಲ್ಲಿನ ಅಭಿವೃದ್ಧಿ ಮಾಡಿರ್ತಕ್ಕಂತ ಒಂದು ಕೆಲಸದ ಬಗ್ಗೆ ಆಗ್ಲಿ ನಮ್ಮ ಜೊತೆಗೆ ಇವತ್ತು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಭದ್ರಾವತಿ ಆಕಾಶವಾಣಿಯ ಒಂದು ಮಾಧ್ಯಮದ ಮೂಲಕ ಇವರು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
9: ನಮಸ್ಕಾರ ಸರ್, ಧನ್ಯವಾದಗಳು. ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಕೇಳುಗರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಕೃಷಿ ವಿಜ್ಞಾನ ಕೇಂದ್ರದ ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ತೇನೆ. ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಕಳೆದ 20 ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ನಾನು ಬಹಳ ಮುಖ್ಯವಾಗಿ ನಮ್ಮ ಕ್ಯಾಂಪಸ್ ಏನಿದೆ, ಮುಖ್ಯವಾದ ಕ್ಯಾಂಪಸ್ ನಮ್ದು ಕದಳಿವನ ಅಂತ ಕರಿತೇವೆ, ಆ ಕ್ಯಾಂಪಸ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರದ ಮೂಲ ತತ್ವ ಇರೋದೆ ಸೀಯಿಂಗ್ ಈಸ್ ಬಿಲೀವಿಂಗ್ ಮತ್ತೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳಿದ್ದು. ನೋಡೋದನ್ನ ನಂಬಲಿಕ್ಕೆ ಸಾಧ್ಯ ಇದೆ, ಹಾಗೆ ವಿವೇಚನೆ ಮಾಡಿ ನೋಡ್ಬೇಕು ಅದನ್ನ, ಅದ್ರ ಜೊತೆಗೆ ಮಾಡೋದ್ರಿಂದ ಕಲಿಯೋದು. ಹೀಗೆ ಈ ಎರಡು ಮೂಲ ತತ್ವಗಳನ್ನ ಆಧಾರದಲ್ಲಿ ಇಟ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಈ ಕ್ಯಾಂಪಸ್ ಅನ್ನ ನಾವು ಅಭಿವೃದ್ಧಿಗೊಳಿಸಿದ್ದೇವೆ. ನೀವೆಲ್ಲರೂ ಇದನ್ನ ಬಂದು ನೋಡ್ಬೇಕು ಅನ್ನೋದು ನನ್ನ ಆಸೆ. ನೀವು ಏನನ್ನ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಾಕುಗಳಲ್ಲಿ ಹಲವಾರು ರೀತಿಯ ಬೆಳೆಗಳನ್ನ ಬೆಳೆದು ನಿಮಗೆ ಅದನ್ನ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನ ನಾವಿಲ್ಲಿ ಯಾಕೆ ಬೆಳೆದಿದ್ದೇವೆ ಅಂತ ಹೇಳಿದ್ರೆ, ಒಂದು ನಮ್ಮ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಿಗೆ ಬಹಳ ಸೂಕ್ತವಾಗಿರುವಂತಹ ವಾತಾವರಣವನ್ನು ಹೊಂದಿದೆ, ಅದನ್ನ ಪ್ರಚುರಪಡಿಸಲಿಕ್ಕೆ, ಅದನ್ನ ನಿಮಗೆ ಗ್ಯಾರಂಟಿ ಮಾಡಿ ತೋರಿಸಲಿಕ್ಕೆ ನಾವು ಪ್ರಯತ್ನವನ್ನು ಹಾಕಿದೆ. ಮುಖ್ಯವಾಗಿ ಮಾವಿನ ಬೆಳೆ ಇದೆ, ಮಾವನ್ನು ಕೂಡ ನಾವು ವೈವಿಧ್ಯಮಯವಾದ ರೀತಿಯಲ್ಲಿ ಇದನ್ನ ಪ್ರಾತ್ಯಕ್ಷಿಕೆಯಾಗಿ ತೋರಿಸಿದೆ. ಉದಾಹರಣೆಗೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಮಾಡಿದೆ, ಅದರಲ್ಲಿ 20x20 ಸ್ಪೇಸ್ ಅಲ್ಲಿ ಅಡಿ ಸ್ಪೇಸ್ ಅಲ್ಲಿ ನಾವು ಮಾವಿನ ಬೆಳೆಯನ್ನು ಹಾಕಿದ್ದೇವೆ. ಅದಾದ್ಮೇಲೆ ಅಲ್ಟ್ರಾ ಹೈ ಡೆನ್ಸಿಟಿ ವಿಧಾನದಲ್ಲಿ ಇಸ್ರೇಲಿ ಟೆಕ್ನಾಲಜಿಯನ್ನ ನಾವು 7x7, 7x6 ಮೆಥಡ್ ಫೀಟ್ ಡಿಸ್ಟೆನ್ಸ್ ಅಲ್ಲ ಪಾರ್ಟ್ ಅಲ್ಲಿ ಹಾಕಿ ತೋರಿಸಿದ್ದೇವೆ. ಹೀಗೆ ಒಂದು ಬೆಳೆ ಬಗ್ಗೆ ಈ ರೀತಿಯ ಒಂದು ವಿಶಿಷ್ಟವಾದಂತಹ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಮಾಡಿ ಜನಗಳಿಗೆ ತೋರಿಸ್ತಾ ಇದ್ದೇವೆ. ಈಗಾಗಲೇ ಅವು ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಿದೆ. ಇದರಿಂದ ಆಗುವ ಅನುಕೂಲಪ್ಪ ಏನಂತ ಹೇಳಿದ್ರೆ, ಈಗ ನನ್ನ ಹತ್ರ 1 ಎಕರೆ ಜಮೀನಿದೆ ಅಂತ ಹೇಳಿದ್ರು ಕೂಡ ನಾನು ಒಂದು ಡೀಸೆಂಟ್ ಆಗಿ ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡಿ ಆದಾಯವನ್ನು ಗಳಿಸಿ ಒಂದು ನೆಮ್ಮದಿಯ ಜೀವನವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ಕೊಡ್ಲಿ. ಹಾಗೇನೆ ಮುಂದುವರೆದು ನಮ್ಮ ಜಿಲ್ಲೆಯ ಬಹಳ ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ ಅಂತ ಹೇಳಿದ್ರೆ ಅಡಿಕೆ, ಅದನ್ನು ನಾವು ಪ್ರಾತ್ಯಕ್ಷಿಕೆ ಮುಖಾಂತರ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದರಲ್ಲಿ ನಾವು ಮೊದಲು ಪ್ರಯತ್ನ ಪಟ್ಟಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಸ್ಥಳಾವಕಾಶಗಳನ್ನ ಕೊಟ್ಟು, ಅಂದ್ರೆ ಸ್ಪೇಸಿಂಗ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಟ್ಟು ನಾವು ಒಂದು ಪ್ರಯೋಗನ ಮಾಡಿದ್ವಿ. ಯಾವ ಸ್ಪೇಸಿಂಗ್ ಅಲ್ಲಿ ಅಡಿಕೆ ಸಮೃದ್ಧವಾದಂತಹ ಇಳುವರಿಯನ್ನು ಕೊಡುತ್ತೆ ಅಂತ ಹೇಳಿ ಅದನ್ನ ತೋರಿಸಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಹಾಗೇನೆ ಒಂದು ನಾರ್ಮಲ್ ಸ್ಪೇಸಿಂಗ್ ಅಲ್ಲಿ ಹೆಚ್ಚಿನ ಜನರು ರೈತರು ಮಾಡ್ತಿರುವಂತಹ ಆ ಸ್ಪೇಸಿಂಗ್ ಅಲ್ಲೂ ಕೂಡ, ಉದಾಹರಣೆಗೆ 8x8 ಇರ್ಬೋದು, 8x9 ಇರ್ಬೋದು, ಆ ರೀತಿಯ ಒಂದು ಸ್ಪೇಸಿಂಗ್ ಅಲ್ಲೂ ಕೂಡ ಅಡಿಕೆಯನ್ನ ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಇತ್ತೀಚೆಗೆ ಅಡಿಕೆಯ ನಡುವೆ ಅಂತರ ಬೆಳೆಗಳಾಗಿ ಅನೇಕ ರೀತಿಯ ಸಾಂಬಾರು ಬೆಳೆಗಳನ್ನು ನಾವು ಹಾಕಿದ್ದೇವೆ, ಅದು ಈಗ ಗಿಡಗಳಾಗಿ ಬೆಳೀತಾ ಇದ್ದೇವೆ. ಇದನ್ನ ಯಾಕೆ ನಾವು ಮುಖ್ಯವಾಗಿ ಪ್ರಚಾರ ಮಾಡ್ಲಿಕ್ಕೆ ಬಯಸ್ತೇವೆ ಮತ್ತೆ ಪ್ರಾತ್ಯಕ್ಷಿಕೆ ಮಾಡಿ ಜನಗಳಿಗೆ ತೋರಿಸ್ಲಿಕ್ಕೆ ಬಯಸ್ತೇವೆ ಅನ್ನೋದು ನಿಮಗೆ ಗೊತ್ತೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಡಿಕೆ ಬೆಲೆ ಬಗ್ಗೆ ಯಾವಾಗ್ಲೂ ಒಂದು ರೀತಿಯ ಆತಂಕ ಧಾವಂತವನ್ನ ಸಮಾಜದಲ್ಲಿ ಆಗಾಗಲೇ ಸೃಷ್ಟಿ ಮಾಡ್ತಾನೆ ಇರ್ತಾರೆ, ಮೀಡಿಯಾದಿಂದ ಇರ್ಬೋದು ಅಥವಾ ಜನಸಾಮಾನ್ಯರು ಇರ್ಬೋದು. ಈ ಮಾತುಗಳಲ್ಲಿ ಬಹಳಷ್ಟು ಜನಕ್ಕೆ ಅದನ್ನ ಟೆನ್ಷನ್ ಅನ್ನೋದೇ ಒಂದು ಉಂಟಾಗ್ತಾನೆ ಇರ್ತದೆ. ಅದಕ್ಕೋಸ್ಕರ ಆ ಟೆನ್ಷನ್ ಅನ್ನ ನಾವು ನಿರ್ವಹಣೆ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಅಡಿಕೆಯ ಜಾಗದಲ್ಲಿ ನಮ್ಗೆ ಇನ್ನೊಂದು ಬೆಳೆ ಇರೋ ತರ ನೋಡ್ಕೊಳ್ಳೋದು. ಅದಕ್ಕೆ ಅಂತರ ಬೆಳೆಗಳನ್ನ ನಾವು ಬಹಳ ಪ್ರಮುಖವಾಗಿ ಪ್ರಾತ್ಯಕ್ಷಿಕೆ ಮಾಡ್ತೀವಿ. ಉದಾಹರಣೆಗೆ ಪೆಪ್ಪರ್ ಇರ್ಬೋದು, ಕಾಳುಮೆಣಸು, ಅನಂತರ ನಟ್ಮೆಗ್, ಜಾಯಿಕಾಯಿ ಅಂತ ಹೇಳ್ತೀವಿ ಅದು, ಅದಾದ್ಮೇಲೆ ಕೋಕೋ ಇದೆ, ಆಮೇಲೆ ಸಿನಮನ್ ಚಕ್ಕೆ ಇದೆ, ಆಲ್ ಸ್ಪೈಸ್ ಇದೆ, ಸರ್ವ ಸಾಂಬಾರ್, ಈ ರೀತಿಯ ವೈಶಿಷ್ಟ್ಯಮಯವಾದಂತಹ ಮತ್ತು ಡಿಮ್ಯಾಂಡ್

0: ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿರುವಂತ ಅಂತರ ಬೆಳೆಗಳಾಗಿ ಈ ಸಾಂಬಾರ ಪದಾರ್ಥಗಳ ಬೆಳೆಗಳನ್ನ ನಾವು ಬೆಳಿಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ನಾವು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದೇವೆ. ಇದಲ್ಲದೆ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಡೆಮಾನ್ಸ್ಟ್ರೇಷನ್ ಯಾವ್ದಪ್ಪ ಅಂತ, 1 ಎಕರ್ ಮಾಡೆಲ್ ಆಫ್ ಮಿಕ್ಸ್ಡ್ ಫ್ರೂಟ್ ಆರ್ಚರ್ಡ್ ಅಂತ, ಅಂದ್ರೆ ಮಿಶ್ರ ಹಣ್ಣುಗಳ ತಾಕನ್ನು ಒಂದು ಮಾಡಿದ್ದೇವೆ. ನೀವೆಲ್ಲರೂ ಖುದ್ದಾಗಿ ಬಂದು ಅದನ್ನ ನೋಡ್ಬೇಕು, ಯಾಕೆಂದ್ರೆ 1 ಎಕರೆಯಲ್ಲೂ ಕೂಡ ಮಿಶ್ರ ಹಣ್ಣನ್ನ ತಾಕನ್ನು ಮಾಡಿ ಅದರಲ್ಲಿ ಮನೆಗೆ ಬೇಕಾಗಿರುವಂತಹ ಹಣ್ಣನ್ನು ನೀವು ಬೆಳೆದು ತಿನ್ಬಹುದು ನಿಮ್ಮ ಆರೋಗ್ಯಕ್ಕೆ. ಯಾಕೆಂದ್ರೆ ನಾನು ವೃಕ್ಷಾಧಾರಿತವಾದಂತಹ ಆಹಾರ ಉತ್ಪಾದನೆ ಬಗ್ಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಅದು 3-dimensional ಆಹಾರವನ್ನ ಬೆಳಿಲಿಕ್ಕೆ ಅದರಲ್ಲಿ ಸಾಧ್ಯವಾಗ್ತದೆ. ಉದ್ದ 8, ಅಗಲ 8, ಎತ್ತರವನ್ನ ನಾವು ಆ ಅವಕಾಶಗಳನ್ನು ಬೆಳೆಸ್ಕೊಂಡು ಈಗ ಆಹಾರವನ್ನು ಬೆಳೆದ್ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಆಹಾರ ಬೆಳೆದ್ರೂ ಕಡಿಮೆ ಆಗ್ತಾ ಇದೆ, ಅಷ್ಟು ಜನಸಂಖ್ಯೆ ಈಗ ಪ್ರಪಂಚದಲ್ಲಿದೆ. ನಮ್ಮ ದೇಶ ಈಗ 1 ಆಗಿದ್ದೇವೆ ನಾವು ಜನಸಂಖ್ಯೆಯಲ್ಲಿ. ಅಷ್ಟು ಜನಸಂಖ್ಯೆಗೆ ಒಂದು ಒಂದು ದಿನಕ್ಕೆ 3 ಬಾರಿ ಸರಿಯಾದ ಗುಣಮಟ್ಟದ ಆಹಾರವನ್ನು ಒದಗಿಸೋದು ಅತ್ಯಂತ ದೊಡ್ಡ ಸವಾಲಿನ ಕೆಲಸ. ಅದನ್ನ ನಿರ್ವಹಣೆ ಮಾಡಬೇಕಾಗಿರೋರು ಕೃಷಿ ಕ್ಷೇತ್ರದಲ್ಲಿರುವಂತಹ ರೈತರು, ಕೃಷಿ ವಿಜ್ಞಾನಿಗಳು ಮತ್ತೆ ಸರ್ಕಾರಗಳು, ಈ ಎಲ್ಲ ಒಂದು ಚೌಕಟ್ಟೇನಿದೆ ಈ ಸಿಸ್ಟಮ್ ಅಲ್ಲಿ ಬರುವಂತ ಎಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡಲೇಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಮಿಶ್ರ ಹಣ್ಣು ತಾಕಲ್ಲಿ 150 ಗಿಡಗಳಿದೆ, 30 ವೈವಿಧ್ಯಮಯವಾದಂತಹ ವಿವಿಧ ಜಾತಿಯ ಹಣ್ಣಿನ ತಳಿಗಳನ್ನ ಹಾಕಿದ್ದೇವೆ. ಅವುಗಳನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮನೆಗೆ ನೇರವಾಗಿ ನಿತ್ಯವೂ ಉಪಯೋಗ ಆಗುವಂತಹ ವಸ್ತುಗಳು ಇರ್ತವೆ, ಅದರ ಜೊತೆಗೆ ಸೀಸನ್ಗೆ ತಕ್ಕಂಗೆ ಋತುಮಾನಕ್ಕೆ ತಕ್ಕಂಗೆ ಬರುವಂತಹ ಹಣ್ಣುಗಳು ಕೂಡ ಹಾಕಿದ್ದೇವೆ. ಅದನ್ನ ನೀವು ನೋಡಿ ತುಂಬಾನೇ ಖುಷಿ ಪಡ್ತೀರಾ ಅಂತೇಳಿ ನನಗೆ ಅನ್ನಿಸ್ತದೆ. ಅದರ ಜೊತೆಗೆ ಮೀನಿನ ಕೃಷಿ ಹೊಂಡವನ್ನು ಮಾಡಿ ಮೀನನ್ನ ಸಾಕುವಂತ ಒಂದು ಪ್ರಾತ್ಯಕ್ಷಿಕ ಕೂಡ ಮಾಡ್ತಿದೆ. ಇದರಲ್ಲಿ ಆಹಾರಕ್ಕಾಗಿ ಬಳಸುವಂತ ಮೀನುಗಳನ್ನು ಸಹ ಸಾಕ್ತಾ ಇದ್ದೇವೆ, ಬೆಳೆದು ತೋರಿಸ್ತಾ ಇದ್ದೇವೆ. ಪ್ರತಿ ವರ್ಷನೂ ಬೇರೆ ಬೇರೆ ರೀತಿಯ ತಳಿಗಳನ್ನ ನಾವು ಬೆಳೆದು ತೋರಿಸ್ತಾ ಇದ್ದೇವೆ. ಅದರಲ್ಲಿ ಕಾಟ್ಲಾ ರೋಹು, ಮೃಗಾಲ್, ಮತ್ತೆ ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾರ್ಪ್, ಈ ರೀತಿಯ ಭಾರತೀಯ ಮತ್ತು ಚೈನೀಸ್ ಗೆಂಡೆ ಮೀನುಗಳನ್ನು ಬೆಳೆದು ತೋರಿಸಿದ್ದೇವೆ. ಅದಾದ್ಮೇಲೆ ಪಂಗೇಷಿಯಸ್, ಪಾಕು, ಗಿಫ್ಟ್ ತಿಲಾಪಿಯಾ, ಇವಾಗ ರೀಸೆಂಟ್ ಆಗಿ ಮರೆಲ್ ಕೂಡ ನಾವು ಅದನ್ನ ಸಾಕಿ ತೋರಿಸ್ತಾ ಇದ್ದೇವೆ. ಹೀಗೆ ಅದರ ಜೊತೆಗೆ ಆರ್ನಮೆಂಟಲ್ ಫಿಶಸ್ ಅಂತೀವಿ, ಅಕ್ವೇರಿಯಂ ಫಿಶಸ್, ಅವುಗಳ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದೇವೆ. ಅವುಗಳ ಪ್ರೊಡಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇವೆ, ಅದರ ಬಗ್ಗೆ ತರಬೇತಿ ಕೂಡ ಕೈಗೊಳ್ತೇವೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಆಸಕ್ತರಿಗೆ ಅವುಗಳನ್ನ ಮಾರಾಟ ಕೂಡ ನಾವು ಇಲ್ಲಿಂದ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಸೀಬೆಯ 2 ಜಾತಿಯ ಸೀಬೆಯನ್ನ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೇವೆ, ವೈಟ್ ಫ್ಲೆಶ್ ಮತ್ತೆ ಪಿಂಕ್ ಫ್ಲೆಶ್ ಇರುವಂತಹ ವೆರೈಟಿಯನ್ನು ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ. ಹಾಗೆ ನರ್ಸರಿ ಇದೆ, ಅದರಲ್ಲಿ ತೆಂಗಿನ ಗಿಡಗಳನ್ನ ಮತ್ತೆ ಅಡಿಕೆ ಗಿಡಗಳನ್ನ, ನುಗ್ಗೆ ಗಿಡಗಳನ್ನ ಮತ್ತೆ ಡಿಮ್ಯಾಂಡ್ ಬೇಸಿಸ್ ಅಲ್ಲಿ ಯಾವ ಗಿಡ ಹೇಳ್ತಾರೋ ಆ ಗಿಡಗಳನ್ನ ನಾವು ಬೆಳೆದು ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಮುಖ್ಯವಾಗಿ ತೆಂಗನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ, ಯಾಕೆಂದ್ರೆ ತೆಂಗು ನಿತ್ಯ ಬಳಕೆಗೆ ಬೇಕಾಗುವಂತ ಆಹಾರ ವಸ್ತು, ನಮ್ಮ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು, ಅದರಲ್ಲೂ ಕರ್ನಾಟಕದಲ್ಲಿ ಪ್ರತಿನಿತ್ಯ ಬಳಸುವಂತ ಒಂದು ಆಹಾರ ವಸ್ತುವಾಗಿದೆ, ಅಡಿಗೆ ಮನೆಗೆ ಬಹಳ ಮುಖ್ಯವಾಗಿ ಬೇಕಾಗುವಂತ ಒಂದು ವಸ್ತು. ಅದಕ್ಕೆ ಸರಿಯಾದ ಬೆಲೆ, ವೈಜ್ಞಾನಿಕ ಬೆಲೆ ಸಿಗುತ್ತಿಲ್ಲ ಅನ್ನೋ ಕೂಗಿದೆ. ಅದರ ಜೊತೆಗೆ ಅದರ ಇಳುವರಿನೂ ಕೂಡ ಕಡಿಮೆ ಆಗಬಾರದು, ಅದರ ಉತ್ಪಾದನೆ ಕೂಡ ಕಡಿಮೆ ಆಗಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮಲ್ಲಿ ತೆಂಗನ್ನು ಕೂಡ ಬದುಗಳಲ್ಲಿ ಹಾಕಿ ಬದುಗಳನ್ನು ಹೇಗೆ ಸದ್ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಹೀಗೆ ಹಲವಾರು ರೀತಿಯ ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತಾ ಮಾಡ್ತಾ ಜೊತೆಗೆ ನಮಗೆ ಆಸಕ್ತಿ ಇತ್ತೀಚೆಗೆ ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ಹಣ್ಣುಗಳು ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡ್ತವೆ ಅನ್ನೋದ್ರ ಬಗ್ಗೆ ಅಭಿರುಚಿಯನ್ನು ಬೆಳೆಸಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ಪೂರಕವಾಗಿ ನಾವು 1 ಎಕರೆ ಮಾಡೆಲ್ ಅಲ್ಲಿ 25 ಹಲಸಿನ ವೆರೈಟಿಗಳನ್ನ ತಂದು ಹಾಕಿದ್ದೇವೆ. ಅವುಗಳು ಈಗಾಗಲೇ ಹಣ್ಣನ್ನು ಬಿಡ್ಲಿಕ್ಕೆ ಶುರು ಮಾಡಿದ್ದೇವೆ. ಅದರಲ್ಲಿ ಅಂಟು ರಹಿತ, ಕಡಿಮೆ ಅಂಟಿರುವಂತದ್ದು, ಬಹಳ ಹೆಚ್ಚಿನ ದಿನಗಳ ಕಾಲ ಕೊಯ್ದಿಟ್ಟ ಮೇಲೂ ಇರುವಂತ ಹಣ್ಣುಗಳು, ಇವುಗಳನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದೇವೆ. ಸಿದ್ದು ಹಲಸು ನೀವು ಕೇಳಿದಿರಿ, ಅದು ಕೂಡ ನಮ್ಮಲ್ಲಿ ಬೆಳೀತಾ ಇದೆ. ಶಂಕರ ಇದೆ, ಭೈರಚಂದ್ರ ಇದೆ, ನಾಗಚಂದ್ರ ಇದೆ, ಕನಕ ಇದೆ, ರೆಡ್ ಮೂನ್ ಇದೆ, ಥೈಲ್ಯಾಂಡ್ ಪಿಂಕ್ ಅಂಡ್ ರೆಡ್ ಇದೆ. ಹೀಗೆ ಹಲವಾರು ಹಲಸಿನ ಹಣ್ಣುಗಳು ನಮ್ಮಲ್ಲಿ ತಿನ್ಲಿಕ್ಕೆ ಸಿಗ್ತಾ ಇದಾವೆ, ಅವುಗಳನ್ನ ನಾವು ಮಾರಾಟ ಕೂಡ ಮಾಡ್ತಾ ಇದ್ದೇವೆ. ಈ ಹಲಸಿನ ಹಣ್ಣು ನಿಮಗೆ ಅದು ಸೂಪರ್ ಫುಡ್ ಅನ್ನೋದು ಗೊತ್ತಿದೆ. ಹಾಗಾಗಿ ಹಲಸಿನ ಹಣ್ಣನ್ನ ಬಳಸುವ ಮತ್ತೆ ಬೆಳೆಸುವ ಅಭಿರುಚಿ ನಮ್ಮ ರೈತರಿಗೆ ಬಂದ್ರೆ ಅಲ್ಲಿ ಆದಾಯ ಕೂಡ ನಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ಜೊತೆಗೆ 1 ಎಕರೆಯಲ್ಲಿ ನಾವು ಒಂದು ನೇರಳೆ ಪ್ಲಾಟ್ ಅನ್ನ ಮಾಡಿದ್ದೇವೆ. ಅದನ್ನ ನೀವು ಖಂಡಿತವಾಗ್ಲೂ ನೋಡಿದ್ರೆ ಖುಷಿ ಪಡ್ತೀರಿ, ಯಾಕಂದ್ರೆ ನೇರಳೆ ಸೀಸನ್ ಬೇಸಿಗೆ ಕಾಲದಲ್ಲಿ, ಆ ಟೈಮಲ್ಲಿ ನೇರಳೆಯನ್ನ ತಿಂದೇ ಇರುವಂತ ಜನಗಳೇ ಇಲ್ಲ, ನೇರಳೆ ಬೇಡ ಅಂತ ಹೇಳೋರು ಬಹಳ ಕಡಿಮೆ. ಹಂಗಾಗಿ ಅದಕ್ಕೆ ಮಾರುಕಟ್ಟೆನೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ನೇರಳೆಯ ಪ್ಲಾಟ್ ಒಂದು ಬಹಳ ಆಕರ್ಷಣೀಯವಾದಂತ ಒಂದು ತಾಕ ಆಗಿದೆ. ನಮ್ಮ ಸ್ಕೂಲ್ ಮಕ್ಕಳು ನೇರಳೆ ಸೀಸನ್ ಅಲ್ಲಿ ಬಂದು ಅವರಿಗೆ ಹೊಟ್ಟೆ ತುಂಬುವಷ್ಟು ನೇರಳೆಯನ್ನು ತಿನ್ಲಿಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ಆ ತರದೊಂದು ಪ್ರಯೋಗನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲಾ ತಾಕುಗಳ ನಡುವೆ ಇನ್ನೊಂದು ವಿಶೇಷವಾದಂತದ್ದು ಇತ್ತೀಚೆಗೆ ಮಾಡಿದ ಪ್ರಯತ್ನ ಏನಪ್ಪಾ ಅಂದ್ರೆ ಒಂದು ಕಿರು ಅರಣ್ಯವನ್ನು ಸೃಷ್ಟಿ ಮಾಡುವಂತದ್ದು. ಅದಕ್ಕೆ ನಾವು ದೇವಬನ ಅಂತ ಕರೆದಿದ್ದೇವೆ. ನಾಗಬನ ನೀವು ಕೇಳಿದ್ರಿ, ಮಲೆನಾಡಲ್ಲೆಲ್ಲ ನಾಗಬನ ಇರುತ್ತೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಸ್ಪಾಟ್ಸ್ ಅಂತ ಇರುತ್ತೆ, ಅರಣ್ಯದ ಅಭಿರುಚಿ ಇರ್ಲಿ ಅನ್ನೋದು. ಆಮೇಲೆ ಯಾರೆಲ್ಲ ಅರಣ್ಯ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇವೆ. ಏನಂದ್ರೆ ನಿಮಗೆ ಆಸಕ್ತಿ ಇದ್ರೆ ನೀವು ಕೂಡ ಬೆಳಿಬಹುದು. ಏನಂದ್ರೆ ಒಂದು ಗುಚ್ಛದ ರೂಪದಲ್ಲಿ ಮರಗಳನ್ನ ಅರಣ್ಯದ ಸಸಿಗಳನ್ನ ಹಾಕೊಂಡ್ರೆ ಅದು ಒಂದು ಅರಣ್ಯದ ಮಿನಿ ಅರಣ್ಯವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಇದನ್ನ ಥಿಕ್ ಫಾರೆಸ್ಟ್ ಇನ್ ಕ್ವಿಕ್ ಟೈಮ್ ಅನ್ನೋ ಅಭಿರುಚಿಯಲ್ಲಿ ಬೆಳೆಸಿದ್ದೇವೆ. ಮಿಯಾವಾಕಿ ಮಿನಿ ಫಾರೆಸ್ಟ್ ಕಾನ್ಸೆಪ್ಟ್ ಅಡಿಯಲ್ಲಿ ಬೆಳೆಸಿದ್ದೇವೆ, ಅದನ್ನು ನೋಡ್ಲಿಕ್ಕೆ ನಿಮ್ಗೆ ಸಿಗ್ತದೆ. 1,000 ಅರಣ್ಯ ಸಸಿಗಳು ಒಂದು 2 ಗುಂಟೆ ಜಾಗದಲ್ಲಿ ಇದ್ದಾವೆ, ನೀವು ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಅದು ಒಂದು ಕಿರು ಪ್ರಾಣಿಗಳಿಗೆ ಅದಕ್ಕೆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಟ್ಟಂಗಾಗುತ್ತೆ. ಆ ಎಕೋ ಸಿಸ್ಟಮ್ ಅಲ್ಲಿ ಕೀಟಗಳಿರ್ತವೆ, ಬರ್ಡ್ಸ್ ಇರ್ತವೆ, ಬೇರೆ ಬೇರೆ ರೀತಿಯ ಜೀವಿಗಳು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಆ ತೊಪ್ಪಲು ಬಿದ್ದು ಭೂಮಿಯ ಬದಲಾವಣೆ ಆಗೋದು ನಾವು ನೋಡ್ತಾ ಇದ್ದೇವೆ. ಆರ್ಗ್ಯಾನಿಕ್ ಹ್ಯೂಮಸ್ ಅಂತ ಏನ್ ಹೇಳ್ತೀವಿ, ಅದು ಎಷ್ಟು ರಿಚ್ ಆಗಿ ಆ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದರ ಯಶಸ್ಸನ್ನು ಕಂಡು ಇನ್ನೆರಡು ಜಾಗದಲ್ಲಿ 4,000 ಅರಣ್ಯ ಸಸಿಗಳನ್ನು ಹಾಕಿ ಅದನ್ನ ಒಂದು ಭದ್ರವಾದಂತ ಜೀವಂತ ಬೇಲಿಯಾಗಿ ಬೆಳೆದು ನಿಂತಿದೆ. ಅದು ನಮಗೆ ಡಸ್ಟ್ ಟ್ರ್ಯಾಪ್ ಆಗಿನೂ ಕೆಲಸ ಮಾಡುತ್ತದೆ, ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಅದೊಂದು ಕಿರು ಪ್ರಾಣಿಗಳ ಪ್ರಪಂಚವಾಗ್ತದೆ. ಆದರೆ ದುರದೃಷ್ಟವಶಾತ್ ಕೆಲವರು ಅನಾಗರಿಕರು ಅದರಲ್ಲಿ ಡಸ್ಟ್ಬಿನ್ ಅನ್ನೋ ರೀತಿಯಲ್ಲಿ ಅದರಲ್ಲಿ ಕಸ ಹಾಕೋದನ್ನು ನಾವು ನೋಡಿದ್ದೇವೆ. ಅವರ ಮನಸ್ಸನ್ನ ಬದಲಾಯಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಸಿಟಿ ಒಳಗಡೆ ಅಂದ್ರೆ ದಾವಣಗೆರೆ ಸಿಟಿ ಒಳಗಡೆ ಇರುವಂತಹ ಒಂದು ಕ್ಯಾಂಪಸ್ ಆಗಿರೋದ್ರಿಂದ ಇದು ಬಹಳ ವಿಶಿಷ್ಟವಾದಂತ ಜಾಗವಾಗಿ ಶ್ರೀ ತರಳಬಾಳು ಜಗದ್ಗುರುಗಳ ಒಂದು ಕೃಪೆಯಿಂದ ಆಶೀರ್ವಾದ ಇದಕ್ಕೆ ಸಿಕ್ಕಿರುವಂತದ್ದು. ಅವರು ಕೊಡಮಾಡಿಕೊಟ್ಟಂತ ಈ ಜಮೀನನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರವಾಗಿ ಬೆಳೆಸಿ ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು ಸುತ್ತಮುತ್ತಲಿನಿಂದ ಬರುವ ಆಸಕ್ತ ರೈತರುಗಳಿಗೆ ಇದನ್ನ ಒಂದು ಕೃಷಿ ಪ್ರಯೋಗಾಲಯವಾಗಿ ತೆರೆದಿಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ನಮ್ಮಲ್ಲಿ ಹಾಸ್ಟೆಲ್ ಇದೆ, ರೈತರಿಗೆ ಕೃಷಿ ತರಬೇತಿ ಬೇಕಾದ್ರೆ ಅವರು ಇಲ್ಲಿ ಬಂದು ಉಳ್ಕೊಂಡು ಊಟ ವಸತಿ ಸಹಿತವಾಗಿ ಒಂದು ತರಬೇತಿಯನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಡೇರಿ ಇದೆ, ಡೇರಿಯಲ್ಲಿ ದೇಸಿ ತಳಿಗೆ ಹಸುಗಳನ್ನ ನಾವು ಸಾಕಿದ್ದೇವೆ, ಅವುಗಳಿಗೆ ಕೊಡುವಂತ ಮೇವುಗಳನ್ನ ನಾವು ಇಲ್ಲಿ ಬೆಳೆದಿದ್ದೇವೆ, ವಿಶಿಷ್ಟವಾದಂತಹ ಮೇವಿನ ಬೆಳೆಯ ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೇವೆ. ಅಜೋಲ್ಲಾ ತೊಟ್ಟಿ ಇದೆ, ಬಯೋಗ್ಯಾಸ್ ಇದೆ, ವರ್ಮಿ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದೇವೆ ಇದನ್ನ, ಆ ವರ್ಮಿ ವಾಶ್ ಕೂಡ ಮಾಡ್ತಾ ಇದ್ದೇವೆ, ಆಮೇಲೆ ದನಕರುಗಳನ್ನ ತೊಳೆದಂತ ನೀರನ್ನು ಕೂಡ ನಾವು ಬೆಳೆಗಳಿಗೆ ಅದನ್ನ ಬಳಸ್ತಾ ಇದ್ದೇವೆ. ಔಷಧೀಯ ಸಸ್ಯಗಳ ವನವನ್ನ ಒಂದು ಸೃಷ್ಟಿ ಮಾಡಿದ್ದೇವೆ, ಮತ್ತೆ ಮಳೆ ನೀರನ್ನ ಮಾಪನ ಮಾಡುವಂತ ಕೇಂದ್ರವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದರಲ್ಲಿ ಮಳೆ ಮತ್ತು ಉಷ್ಣತೆಯನ್ನ ಮಾಪನ ಮಾಡಿ ಅದು ಪ್ರತಿದಿನ ಅದನ್ನ ರೆಕಾರ್ಡ್ ಮಾಡಿ ನಾವು ಅದನ್ನ ನಮ್ಮ ಬೆಳೆಯ ಫೋರ್ಕಾಸ್ಟಿಂಗ್ ಮಾಡ್ಲಿಕ್ಕೆ ಅಥವಾ ಬೆಳೆ ವಿಚಾರದಲ್ಲಿ ರೈತರಿಗೆ ಮುನ್ನೆಚ್ಚರಿಕೆಗಳನ್ನು ಕೊಡ್ಲಿಕ್ಕೆ ಆ ಅಂಶಗಳನ್ನ ಬಳಸ್ಕೊಳ್ತಾ ಇದ್ದೇವೆ. ಹೀಗೆ ಹಲವಾರು ರೀತಿಯ ಅಂಶಗಳು ನಿಮ್ಗೆ ಈ ಒಂದು ಕ್ಯಾಂಪಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ನೀವು ಕೃಷಿ ವಿಜ್ಞಾನ ಕೇಂದ್ರವನ್ನ ನಿಮ್ದೊಂದು ವೀಕ್ಷಣೀಯ ಸ್ಥಳ ಅಂತೇಳಿ ಪ್ರೇಕ್ಷಣೀಯ ಸ್ಥಳವಾಗಿ ಬಳಸ್ಕೊಂಡು ನಿಮ್ಮ ಜ್ಞಾನ ಮತ್ತೆ ತಿಳುವಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೂ ಹಾಗೂ ನಿಮ್ಮ ಕೃಷಿ ಯೋಜನೆಗಳನ್ನ ಇನ್ನಷ್ಟು ಗಟ್ಟಿಪಡಿಸ್ಕೊಳ್ಳಿಕ್ಕೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಬಳಸಬಹುದು. ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಲಿಕ್ಕೆ ಯಾವತ್ತೂ ನಾವು ತೆರೆದ ಹೃದಯದಿಂದ ನಿಮ್ಮನ್ನು ಸ್ವಾಗತಿಸುತ್ತೇವೆ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಮಣ್ಣಿನ ಒಂದು ನಿರ್ವಹಣೆ, ಮಣ್ಣಿನ ಒಂದು ಏನು ಟ್ರೆಂಚಿಂಗ್, ಡ್ರೈನೇಜ್, ಈ ಒಂದು ಕೆಲಸ ತಗೊಂಡ್ಕೊಂಡಿದ್ರಿ ಒಂದು ಮುತ್ತೂರು ಜುವೇಶಿ ಅಂತ ಹೇಳಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್.
0: ನಾನು ಹೇಳ್ತಾ ಹೇಳ್ತಾ ಕದಳಿ ಒಂದಲ್ಲಿ ಏನೇನು ನೋಡ್ಲಿಕ್ಕೆ ಹೊರಗಡೆ ಪ್ರಾತ್ಯಕ್ಷಿಕೆ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಅದು ಒಂದು ಜಾಗದಲ್ಲಿ ಪ್ರಾತ್ಯಕ್ಷಿಕೆ ಇಲ್ಲ, ಇಡೀ ಕ್ಯಾಂಪಸ್ ಅಲ್ಲಿ ಆ ಕ್ರಮವನ್ನು ತೆಗೆದುಕೊಂಡಿದ್ವಿ. ಹೇಗೆ ಅಂತ ಹೇಳಿದ್ರೆ 4x4 ಒಂದು ಕಂದಕವನ್ನು ಮಾಡಿದ್ವಿ, ಟ್ರೆಂಚ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಿ ಅದರಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಬೀಳುವ ಮಳೆ ನೀರು ಆಚೆ ಹೋಗದ ರೀತಿಯಲ್ಲಿ ತಡೆದಿಟ್ಟಿದ್ದೇವೆ. ಅದಷ್ಟು ನಮ್ಮ ಜಮೀನಲ್ಲಿ ಇಂಗ್ತದೆ. ಇದರಿಂದಾಗಿ ನಮ್ಮ ಸುತ್ತಮುತ್ತ ಇರುವ ಮನೆಗಳ 1,000 ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾ ಇದಾವೆ. ನಮ್ಮ ಕದಳಿ ವನದ ಕೃಷಿ ವಿಜ್ಞಾನ ಕೇಂದ್ರದ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗ್ತಾ ಇದಾವೆ. ಹೀಗಾಗಿ ನಮ್ದು ಏನು ಅಂತರ್ಜಲ ಅಂತ ಹೇಳ್ತೀವಿ ಅದು ತುಂಬಾನೇ ಮರುಪೂರ್ಣ ಆಗ್ತಾ ಇದೆ. ಇದರ ಜೊತೆಗೆ ಆ ಕಂದಕಗಳನ್ನ ನಾವು ಕಂಪೋಸ್ಟಿಂಗ್ ಟ್ರೆಂಚ್ಗಳನ್ನಾಗಿನೂ ಕೂಡ ಬಳಸಬಹುದು. ಏನು ಕೃಷಿ ತ್ಯಾಜ್ಯ ಬರುತ್ತದೆ ನಮ್ಮ ಜಮೀನುಗಳಲ್ಲಿ ಸಿಗುತ್ತೋ ಅದನ್ನು ನಾವು ಪುಡಿ ಪುಡಿ ಮಾಡಿ ಅದರೊಳಗಡೆ ಹಾಕ್ಬಹುದು, ಅಥವಾ ಮಲ್ಚಿಂಗ್ ಆಗಿನೂ ನಾವು ಬಳಸ್ತೇವೆ. ಅದ್ರ ಜೊತೆಗೆ ತುಂಬಾ ಜಾಸ್ತಿ ಸಮಯ ಬೇಡುವಂತ ಕೃಷಿ ತ್ಯಾಜ್ಯಗಳಿದ್ರೆ ಅದನ್ನ ನಾವು ಟ್ರೆಂಚಲ್ಲಿ ಹಾಕಿ ಅದನ್ನ ಕಂಪೋಸ್ಟಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೇವೆ. ಹಾಗೇನೆ ಮಲ್ಚಿಂಗ್ ಅನ್ನೋ ಒಂದು ನೀವು ಕೇಳಿದ್ರಿ, ಮುಚ್ಚಿಕೆ ಅಂತ ಹಾಕೋದಂತದ್ದು, ಅದನ್ನ ನಾವು ಎಲ್ಲಾ ಮರಗಳ ಸುತ್ತನೂ 5 ಅಂತರ ರೇಡಿಯಸ್ ಅಲ್ಲಿ ಅದನ್ನ ಹಾಕ್ತಾ ಇದ್ದೇವೆ. ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ತೋರಿಸುವಂತ ಒಂದು ಪ್ರಾತ್ಯಕ್ಷಿಕೆ ನಿರಂತರವಾಗಿ ನಡೀತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವೆಲ್ವೆಟ್ ಬೀನ್ಸ್ ಇದೆ, ಡಯಂಚ ಇದೆ, ಸೆಣಬಿದೆ, ಆಮೇಲೆ ಆರೋಗ್ರೀನ್ ಟೆಕ್ನಾಲಜಿ ಅಂತ ಮಾಡ್ತೇವೆ. ಇವುಗಳಲ್ಲಿ ವೈವಿಧ್ಯಮಯವಾದಂತ ಬೀಜಗಳನ್ನ ಬಳಸಿ ಹಸಿರೆಲೆ ಗೊಬ್ಬರಗಳನ್ನ ಬೆಳಕೊಂಡು ಮಣ್ಣಿನ ಫಲವತ್ತತೆಯನ್ನ ಹೇಗೆ ನಿರಂತರವಾಗಿ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ಗ್ಯಾಪ್ ಇರುತ್ತೆ ಆಗ ಟೈಮಲ್ಲಿ ನಮಗೆ ಬೆಳೆ ಬೆಳೆಯಕ್ಕಾಗಲ್ಲ, ಬೆಳೆ ಬೇಡ, ಇಳುವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿನ ಕಸುವನ್ನ ಜಾಸ್ತಿ ಮಾಡ್ಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಾತ್ಯಕ್ಷಿಕೆ ಮಾಡ್ತೀವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಖಂಡಿತವಾಗ್ಲೂ ಕೊಡ್ತೇವೆ. ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ಆ ಬಿಲ್ಡಿಂಗ್ ಒಳಗಡೆ ಏನಿದೆಯಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಮ್ಗೆ ಮಣ್ಣು ಮತ್ತು ನೀರು ಪರೀಕ್ಷಾ ಕೇಂದ್ರ ಇದೆ, ಸಸ್ಯ ಪರೀಕ್ಷಾ ಕೇಂದ್ರ ಇದೆ. ಇವುಗಳ ಬಗ್ಗೆನೂ ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇವೆ, ಸಲಹೆಗಳನ್ನ ಕೊಡ್ತೇವೆ. ರೈತರು ನಿರಂತರವಾಗಿ ದಿನಕ್ಕೆ 50-80 ಜನ ರೈತರು ಬಂದು ನಮ್ಮ ಈ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನ ಪಡೆಯೋದು ನೋಡಿದ್ರೆ ನಮಗೆ ಹೃದಯ ತುಂಬಿ ಬರ್ತದೆ. ಇನ್ನು ಹೆಚ್ಚಿನ ಜನ ಬರಬೇಕು ಅಂತ ನಾವು ಬಯಸ್ತೇವೆ.
1: ಮುಖ್ಯಸ್ಥರೇ, ಈಗ ನನಗೆ ತುಂಬಾ ಖುಷಿ.

0: ಅಷ್ಟು ಬಂಗಾರದ ಬೆಲೆ ಬಾಳುವಂತ ಭೂಮಿಯನ್ನ ಕೃಷಿ ಕ್ಷೇತ್ರಕ್ಕೆ ಕೊಟ್ಟು ಲಕ್ಷಾಂತರ ಜನ ಕೃಷಿಕರ ಬದುಕಿಗೆ ನೆಮ್ಮದಿಯನ್ನು ನೀಡಿರುವಂತ ಒಂದು ಜಾಗ ಇದು. ಹಾಗಾಗಿ ಅವರ ಆಶೀರ್ವಾದವೇ ಮೊದಲು. ನಮ್ಮ ಪ್ರಯತ್ನ ಆನಂತರ ಬಂದಿದ್ದು. ನಾವು ಅವರ ಆಶೀರ್ವಾದ ಪಡೆದಂತ ಈ ತಂಡ ಏನಿದೆ, ತಂಡ ನಿಜಕ್ಕೂ ಪುಣ್ಯವಂತರು. ಈ ಇಡೀ ತಂಡದಲ್ಲಿ ಕೆಲಸ ಮಾಡುವಂತ ಎಲ್ಲಾ ನನ್ನ ಸಹೋದ್ಯೋಗಿ ಮಿತ್ರರು ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈ ತರದ ಒಂದು ಅವಕಾಶ ಗುರುಗಳು ಮಾಡಿಕೊಟ್ಟಿರೋದು ಸಮಾಜಕ್ಕೆ ದೊಡ್ಡ ಸೇವೆಯನ್ನು ಸಲ್ಲಿಸುವಂತ ಒಂದು ಅವಕಾಶ ಆಗಿದೆ. ಇದರಿಂದಾಗಿ ಲಕ್ಷಾಂತರ ಜನ ರೈತರಿಗೆ ಅನುಕೂಲ ಆಗ್ತಿದೆ ಅಂತ ಕೇಳಿದಾಗ ನಮಗೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡಬಹುದು ಅಂತ ಅನಿಸ್ತದೆ.
1: ಈಗ ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಪೂಜ್ಯ ಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ನಿಮ್ಮ ಒಂದು ಪ್ರಯತ್ನ, ಮುಂದಿನ ಯೋಜನೆ ಏನಂತ ಹೇಳ್ತೀರಾ ಸಂಕ್ಷಿಪ್ತ?
0: ಸಾಕಷ್ಟು ಇದೆ, ಕನಸುಗಳು ದೊಡ್ಡದಾಗಿದೆ ಸರ್. ಉದಾಹರಣೆಗೆ ನಾವು ಮಾರುಕಟ್ಟೆ ವಿಷಯದಲ್ಲಿ ಹೆಚ್ಚು ಕೆಲಸ ಮಾಡಿರಲಿಲ್ಲ, ಇವಾಗ ಅದನ್ನ ಶುರು ಮಾಡ್ಕೊಂಡಿದೀವಿ. ರೈತ ಉತ್ಪಾದಕ ಕಂಪನಿಗಳನ್ನು ನಾವು ಹುಟ್ಟು ಹಾಕಿದ್ದೇವೆ. 17 ಕಂಪನಿಗಳನ್ನು ಕಳೆದ 3 ಅವಧಿಯಲ್ಲಿ ಹುಟ್ಟು ಹಾಕಿ ಅವುಗಳ ಬೆಳವಣಿಗೆ ಕಡೆ ನಾವು ಕೂಡ ನೋಡಬೇಕಾದಂತ ಸಂದರ್ಭ ಇದೆ. ಇವುಗಳನ್ನ ಮುನ್ನಡೆಸಿ ಅವುಗಳಿಂದ ಔಟ್ಪುಟ್ ಬಿಸಿನೆಸ್ ನ ಮಾಡಿಸಿ ಆ ಶೇರ್ ಹೋಲ್ಡರ್ಸ್ ದಿನ ಏನು ಅವರದು ಬೇಡಿಕೆಗಳಿದೆ ಅದನ್ನ ನಾವು ಈ ಕಂಪನಿಗಳ ಮುಖಾಂತರ ಪೂರೈಸಲಿಕ್ಕೆ ನಮ್ಮ ಪ್ರಯತ್ನ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತ ನಾವು ಕೆಲಸ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಆಹಾರ ಸಂಸ್ಕರಣಾ ವಿಚಾರದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಸ್ಟಾರ್ಟ್ಅಪ್ ಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ಶುರು ಮಾಡಲಿಕ್ಕೆ ಇನ್ಕ್ಯುಬೇಷನ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಿದೀವಿ. ಹೀಗೆ ಹಲವಾರು ಯೋಜನೆಗಳು ಮನಸ್ಸಲ್ಲಿ ಯಾವಾಗ್ಲೂ ಇದೆ ಸರ್. ನಿಮ್ಮೆಲ್ಲರ ಹಾರೈಕೆಗಳು ನಮಗೆ ಬಹಳ ಮುಖ್ಯ ಆಗ್ತದೆ.
1: ಪೂಜ್ಯ ಸ್ವಾಮಿಗಳ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ,
0: ಅವರ ಆಶೀರ್ವಾದ ಮಾರ್ಗದರ್ಶನ ಯಾವತ್ತೂ ನಮಗೆ ಬೇಕು, ಅದು ಯಾವತ್ತೂ ಇರುತ್ತೆ. ಅದನ್ನು ಪಡ್ಕೊಂಡು ನಾವು ಸಮಾಜದ ಆಶೀರ್ವಾದ ನಮಗೆ ಅಗತ್ಯ ಆಗ್ತದೆ. ಯಾಕೆಂದ್ರೆ ರೈತರು ಬಹಳ ಮುಖ್ಯವಾಗಿ ಇದನ್ನು ಬಳಸಬೇಕು, ಬಳಸದಷ್ಟು ನಾವು ಬೆಳೀತೇವೆ. ಆ ಒಂದು ದೃಷ್ಟಿಕೋನದಲ್ಲಿ ಕೃಷಿ ವಿಜ್ಞಾನ ಕೇಂದ್ರವನ್ನು ನಾವು ಕಟ್ತಾ ಇದ್ದೇವೆ. ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರ ರೈತರು ಬಂದಷ್ಟು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನಷ್ಟು ಉನ್ನತೀಕರಿಸಿದಂತ ನೂತನವಾದಂತಹ ತಂತ್ರಜ್ಞಾನಗಳನ್ನ ನಾವು ಕಲಿತು ಅದನ್ನ ರೈತರಿಗೆ, ರೈತರ ಜಮೀನುಗಳಿಗೆ ವರ್ಗಾಯಿಸುವಂತದ್ದು. ಯಾಕೆಂದ್ರೆ ಇರುವಂತ ದೊಡ್ಡ ಸವಾಲು ಆಹಾರದ ಗುಣಮಟ್ಟವನ್ನ ಮತ್ತು ಪ್ರಮಾಣವನ್ನ ನಾವು ತೆಗೆದುಕೊಡ್ಬೇಕಾಗ್ತದೆ. ದೇಶಕ್ಕೆ ನಾವು ದೇಶ ಸೇವೆ ಅಂತೇಳಿ ಮಾಡೋದಾದ್ರೆ ಈ ಮುಖಾಂತರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ನಂಬಿರೋದು. ಹಾಗಾಗಿ ರೈತರು ನಿಜವಾದಂತ ಅನ್ನದಾತ ಅಂತ ಅನ್ನಿಸ್ಕೊಳ್ಳುವಂತ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಚಾರ ಸರ್.
1: ನಿಮ್ಮ ಎಲ್ಲಾ ಆಶಯಗಳು ಈಡೇರಲಿ ಅಂತ ಹೇಳಿ ಕೂಡ ನಾವು ಕೂಡ ಈ ಒಂದು ಪ್ರಯತ್ನಕ್ಕೆ ನಾವು ಕೂಡ ಅದರ ಜೊತೆಗೆ ಧ್ವನಿಯಾಗಿ ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಶುಭವಾಗಲಿ. ಮುಂದಿನ ದಿನಗಳು ಇನ್ನೂ ಉತ್ತಮ ನಮ್ಮ ರೈತ ಬಾಂಧವರ ಒಂದು ಸೇವೆಯಲ್ಲಿ, ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಒಂದು ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಒಂದು ಇದರಿಂದ ಉಪಯೋಗ ಆಗಲಿ, ಇದು ರೈತ ಸ್ನೇಹಿ ಆಗಲಿ, ರೈತರ ಒಂದು ಪ್ರಾತ್ಯಕ್ಷಿಕೆ ಆಗಲಿ, ರೈತರ ಒಂದು ಸಂಶೋಧನೆ ಪ್ರಾತ್ಯಕ್ಷಿಕೆನೆ ಆಗಿ ಮೂಡಿ ಬರಲಿ ಅಂತ ಹೇಳಿ ಇನ್ನೂ ನಮ್ಮ ರೈತ ಬಾಂಧವರು ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ.
0: ನನ್ನ ದೂರವಾಣಿ ಸಂಖ್ಯೆ 9489858876.
1: ಧನ್ಯವಾದ ಸರ್. ಇದುವರೆಗೆ ತಾವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇಲ್ಲಿನ ಒಂದು ಪ್ರಮುಖ ಕಾರ್ಯಚಟುವಟಿಕೆಗಳು ಯಾವ ರೀತಿಯಿಂದ ಪೂಜ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಇದು ಸಾಗ್ತಾ ಇದೆ. ಮುಂದಿನ ಒಂದು ದಿನಗಳು ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗಲಿ. ಸ್ವಾಮಿಗಳ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ನಮ್ಮ ರೈತ ಬಾಂಧವರ ಮೇಲೆ ಕೂಡ, ನಮ್ಮ ಮೇಲೆ ಕೂಡ. ಜೊತೆಗೆ ಇದು ಕೇಳ್ತಕ್ಕಂತ ಒಂದು ರೈತಾಪಿ ವರ್ಗದವರಿಗೂ ಕೂಡ ಇಲ್ಲಿ ಬಂದ್ಬಿಟ್ಟು ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಂಡು ತಾವು ಕೂಡ ಆರ್ಥಿಕವಾಗಿ ಸಬಲರ ಆಗ್ತಾರೆ ಅಂತ ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಗಿಸೋಣ ಸರ್. ಇಲ್ಲಿವರೆಗೆ ಮಾಹಿತಿ ನೀಡಿದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
0: ಈ ಅವಕಾಶಕ್ಕೆ ನಮ್ಮ ಆಕಾಶವಾಣಿ ಭದ್ರಾವತಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.
2: ರೈತ ಬಾಂಧವರೇ, ಇದುವರೆಗೂ ದಾವಣಗೆರೆ ICAR ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು ಈ ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾ ದೇವರಾಜ್ ಟಿಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು, ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳೋಣ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ

ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನು ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ ಒನ್ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
1: ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ ಕೇಳಿದಿರಿ ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ. ಈಗ ಪರಿಸರ ಗೀತೆ.
2: ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ

ಇದುವರೆಗೂ ಕೃಷಿ ಹಾಡು ಕೇಳಿದ್ರಿ. ರೈತ ಬಂಧವರೇ, ಇದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗ್ತಾ ಇದೆ 7:35. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಯುಎಲ್ಪಿಜಿಎಂ ವಿ3 ರ ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ ಡಿಆರ್ಡಿಒ ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ ಡಿಆರ್ಡಿಒ ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ ಡಿಆರ್ಡಿಒ ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಯುಎವಿಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ ಶೇಕಡಾ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ ಶೇಕಡಾ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಶಿಕ್ಷಣ ಸಚಿವಾಲಯ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು ಶೇಕಡಾ 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 7ನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತ

ಎಸ್ ಆತ್ಮೀಯ ಕೇಳಬಂದವರಿಗೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಧ್ಯಕ್ಷರಿ ಪ್ರಾರಂಭ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನಮ್ಮ ಕೇಳುಗರ ಸಂದೇಶ ನೋಡಿ ಬರೋಣ. ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ನಮಸ್ತೆ ಸರ್, ಹಿಂದಿ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬಂದಿವೆ, ಕೇಳುವುದಕ್ಕೆ ತುಂಬಾ ಇಂಪ ಆಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ನಿರೂಪಣೆ ಎಲ್ಲ ಚೆನ್ನಾಗಿತ್ತು, ಹಿಂದಿ ಹಾಡು ಹಾಡಿ ಚೆನ್ನಾಗಿ ಮೂಡಿ ಬಂತು, ಇಷ್ಟವಾಯಿತು. ಮಯೂರ್ಕೋಟೆ ಜನಾಪುರ ಭದ್ರಾವತಿಯಿಂದ ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ. ಇಂದಿನ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎಸ್ ಓಕೆ ಕೆಳಗರೆ, ಈಗ ಅಂತ್ಯಕ್ಷರಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಐ ಥಿಂಕ್ ಕರೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿದೆ, ಒಂದು ಹಾಡನ್ನ ಕೇಳಿ ಬರೋಣಂತೆ, ನಂತರ ನಿಮ್ಮ ಕರೆಗಳನ್ನು ತಗೊಳ್ತೇನೆ. ಮೊದಲಿಗೆ ಮಲೆಯ ಮಾರುತ ಚಿತ್ರದ ಒಂದು ಗೀತೆ ಕೇಳಿ ಬರುವ ಧ್ವನಿ ಕೆ ಜೆ ಯೇಸುದಾಸ್ ಅವರದು.

0: ಕಸ್ಕಡಗರ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ನಮಗೆ ನಿಮ್ಗೆಲ್ಲ ಗೊತ್ತಿದೆ ಅಂತ್ಯಾಕ್ಷರಿ ಕಾರ್ಯಕ್ರಮದ ಬಗ್ಗೆ. ಕೊನೆಯ ಅಕ್ಷರ ಯಾರು ಕೊಡ್ತಾರೆ ಅವರ ಅಕ್ಷರದಿಂದ ಹಾಡನ್ನ ಮುಂದುವರಿಸಬೇಕಾಗ್ತದೆ. ಫಸ್ಟ್ ಮೊದಲನೇ ಕರೆ ಲಕ್ಕಿ ಕಾಲರ್ ಯಾರಿಗೆ ಸಿಗುತ್ತೆ ಅವ್ರು ಮಾತ್ರ ತಮ್ಮ ಇಷ್ಟವಾದ ಹಾಡನ್ನು ಹಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಈಗಿದೆ, ನಮ್ಮ STD ಕೋಡ್ ಸಂಖ್ಯೆ 08282, ನಮ್ಮ ಅಸ್ಥಿರ ದೂರವಾಣಿ ಸಂಖ್ಯೆ 200704. ಮತ್ತೊಮ್ಮೆ ನಮ್ಮ ಅಸ್ಥಿರ ದೂರವಾಣಿ ಸಂಖ್ಯೆ 08282200704. ಕರೆ ಸಿಗದಿದ್ದ ಪಕ್ಷದಲ್ಲಿ ಹಾಡಿನ ಒಂದು ಸಾಲನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600. 9481572600. ನೋಡೋಣ ಮೊದಲನೆಯ ಲಕ್ಕಿ ಕಾಲರ್ ಯಾರು ಅಂತೇಳಿ. ಎಸ್ ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ.
1: ನಮಸ್ತೆ
0: ಸರ್. ನಮಸ್ತೆ, ಯಾರು? ಮಂಜುನಾಥ್ ಅವರ?
1: ಇಲ್ಲ, ಬೆಂಗಳೂರಿನಿಂದ.
0: ಹೇಗೋ ಸುಬ್ರಹ್ಮಣ್ಯ. ಓಕೆ ಸರ್, ನೋಡಿ ಅವತ್ತು ನಿಮಗೆ ಮೊದಲನೇ ಕರೆ ಸಿಕ್ಕಿತ್ತು ಅನ್ಸುತ್ತೆ. ಯಾವ ಹಾಡಾಡ್ತೀರಿ? ಯಾವ್ದು?
1: ರಾಜೇಶ್ವರಿ ಚಿತ್ರದ.
0: ಹಾ, ಹಾಡಿ ಸರ್, ಒಳ್ಳೆ ಹಾಡು ಹಾಡಿ.
1: ಬಾಳನಂದನದಲ್ಲಿ ಒಂದು ಶುಭ ದಿನದಲ್ಲಿ ಹೂವಿಗೋ ದುಂಬಿಗೋ ಹೂವಿಗೋ ತುಂಬಿಗೋ ಜೊತೆಯಾಯಿತು. ಹೆಣ್ಣು ಗಂಡುಗಳಲ್ಲಿ ಕಣ್ಣ ಮಾತುಗಳಲ್ಲಿ ಆನಂದಮಯ ಒಲವಾಯಿತು. ಬಾಳನಂದನದಲ್ಲಿ ಒಂದು ಶುಭ ದಿನದಲ್ಲಿ ಹೂವಿಗೋ ದುಂಬಿಗೋ.
0: ಹಲೋ, ಓಕೆ, ಗಾ ಕೊಟ್ಟಿದ್ದೀರಿ. ಪಲ್ಲವಿ ಹೆಣ್ ಮಾಡ್ಬೇಕಿತ್ತು. ಪಲ್ಲವಿ ಹೆಂಡಲ್ಲಿ ಓಕೆ ಓಕೆ ಗಾ ತಗೊಂಡಿದ್ದೀರಿ.
1: ಚರಣ ಬೇಡ ಅಂತಿಲ್ಲ ಸರ್?
0: ಚರಣ ಬೇಡ ಬೇಡ, ಯಾಕಂದ್ರೆ ಮುಂದೆ

0: ಕೆಳಗಡೆ ಅವಕಾಶ ಮೊದಲನೇ ಕರೆ ಸಿಕ್ಕಿ ಖುಷಿಯಾಗಿ ಹಾಡಿದಿರಿ, ಧನ್ಯವಾದ ಸರ್. ಎಸ್ ಕೆಳಗರೆ ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿ ಹಾಡನ್ನು ಹಾಡಿ ಮುಂದಿನ ಕೆಳಗರಿಗೆ ಗಾ ಅಕ್ಷರ ಕೊಟ್ಟಿದ್ದಾರೆ. ಗಾ ಅಕ್ಷರದ ಹಾಡು ಯಾರು ಹಾಡ್ತಾರೆ ನೋಡೋಣ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ಯಾರು ಮಾತಾಡ್ತಾ ಇರೋದು?
1: ನಾನು ಸರ್, ಟಿಪ್ಪು ಸುಲ್ತಾನ್.
0: ಟಿಪ್ಪು ಸುಲ್ತಾನ್?
1: ಹೌದು ಸರ್.
0: ಎಲ್ಲಿಂದ?
1: ಜನ್ನಾಪುರದಿಂದ ಸರ್.
0: ನಾ ಶ್ರೀರಂಗಪಟ್ಟಣದಿಂದ ಅನ್ಕೊಂಡ್ಬಿಟ್ಟೆ. ಯಾವ ಹಾಡ ಗಾ ಇದೆ, ಯಾವ ಹಾಡಾಡ್ತೀರಿ? ಹಾಡಿ ಹಾಡಿ ಸರ್, ಎಂಜಾಯ್ ಮಾಡಿ.
1: ಬಾಲಕಿ ಬರೆದ
0: ಹಾಡಿ ಸರ್, ಹಾಡಿ ಕರೆಕ್ಟ್ ಇದೆ ಹಾಡಿ.
1: ಗಾಂಧಿ ತನ್ನ ಸನ್ನಿಧಿ ಗೊಂದು ಬಾಲಕಿ ಬಗೆ ಬರೆದ ವಿನಂತಿ.
0: ಓಕೆ, ತಾ ಅಕ್ಷರ ತಗೊಳ್ತಾ ಇದ್ದೀನಿ. ಓಕೆ ಸರ್, ಧನ್ಯವಾದ. ಎಸ್ ಕೆಳಗರೆ ಭದ್ರಾವತಿಯಿಂದ ಅವರು ಟಿಪ್ಪು ಸುಲ್ತಾನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡನ್ನು ಹಾಡಿ ತಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ. ತಾ ಅಕ್ಷರದ ಹಾಡನ್ನು ಹಾಡಬೇಕು. ಎಸ್ ಹಲೋ ನಮಸ್ತೆ.
2: ಹಲೋ ನಮಸ್ತೆ ಸರ್.
0: ನಿಮ್ಮ ಹೆಸರು ಮೇಡಮ್? ರೇಖಾ ಅವರು. ತಾ ಅಕ್ಷರ ಇದೆ ನಿಮಗೆ? ರೂಪಾ. ಅದೇ ನೋಡ್ತಾ ಇದ್ದೆ ನಿಮ್ಮ ಹೆಸರು ಮೆಸೇಜ್ ಅಲ್ಲಿ ರೂಪಾ ಅಂತ ಇತ್ತು, ಈಗ ಯಾಕೆ ರೇಖಾ ಹೇಳ್ತಾ ಇದಾರೆ ಅಂತೇಳಿ. ಓಕೆ ಓಕೆ. ತಾ ಅಕ್ಷರ ಇದೆ ಮೇಡಮ್ ನಿಮಗೆ? ಹೌದು. ಹಾಡು ಸರಿ ಹಾಕ್ತಾ ಇಲ್ಲಲ್ಲ
2: ಸರ್.
0: ಯಾವ್ದು? ನಾ ಅಕ್ಷರ ಕೊಟ್ಟಿದ್ದೀರಲ್ಲ. ನಾ ಅಕ್ಷರ. ಓಕೆ, ನಾ ತಗೊಳ್ಳೋಣ. ನಾ ಓಕೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಎಸ್ ಕೆಳಗರೆ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ರೂಪಾ ಅವರು ಮುಂದಿನ ಕೆಳಗರಿಗೆ ನಾ ಅಕ್ಷರ ಕೊಟ್ಟಿದ್ದಾರೆ. ನಾ ಅಕ್ಷರದ ಹಾಡನ್ನು ಹಾಡಬೇಕು. ಕೆಳಗರ ತಯಾರಿ ಮಾಡ್ಕೊಳ್ಳಿ, ಒಂದು ಅಕ್ಷರಕ್ಕೆ ಒಂದೆರಡು ಮೂರು ಹಾಡು ತಯಾರಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗ್ತದೆ. ಯಾವುದೇ ಅಕ್ಷರ ಬಂದರೂ ನೀವು ಅದರಲ್ಲಿ ಈಸಿ, ಯಾವುದೇ ಕಷ್ಟ ಇಲ್ದಂಗೆ ಹಾಡನ್ನು ಹಾಡ್ಬೋದು. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ಹೆಸರು? ಚಿತ್ರ ಶಿವಕುಮಾರ್. ಮೇಡಮ್ ನಿಮಗೆ ನಾ ಅಕ್ಷರ ಇದೆ. ಹಾಡಿ ಮೇಡಮ್, ಒಳ್ಳೆ ಹಾಡೇ ಇರುತ್ತೆ ಅದು. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹಾಡಿದ್ರಿ. ತಾ ಅಕ್ಷರ ಕೊಟ್ಟಿದ್ದೀರಲ್ಲ. ಎಸ್ ಓಕೆ. ಓಕೆ, ಕೆಳಗರೆ ಚಿತ್ರ ಶಿವಕುಮಾರ್ ಭದ್ರಾವತಿಯಿಂದ ತಾ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ. ತಾ ಅಕ್ಷರ ಇದೆ. ಹಲೋ ನಮಸ್ತೆ
3: ಸರ್. ನಮಸ್ತೆ, ನಾನು ಮಂಜುನಾಥ್ ಲಕ್ಷ್ಮಿ ಸಿಕ್ಕಿದ್ದೀನಪ್ಪ.
0: ಓಹೋ, ಮಂಜುನಾಥ್ ಅವರೇ, ಮೊದಲನೇ ಕರೆಗೆ ಟ್ರೈ ಮಾಡಿದ್ರಾ? ಹೌದಾ, ಅಕ್ಷರ ಇದೆ ಸರ್.
1: ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ, ತಾಳಿ ಕಟ್ಟುವ ಶುಭ ವೇಳೆ

0: ಇದಿವರೆದಿರುವಾಂಗವು ತಾಳು ಕಟ್ಟುವ ಶುಭಗೋಡೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಂದು ಇದಿವರೆದಿರುವಾಂಗು
1: ಧನ್ಯವಾದಕ್ಷರ ಅಂದ್ರೆ ನೀವು ಅಂತ್ಯಾಕ್ಷರ ನಿಮ್ಮನ್ನ ಫಾಲೋ ಮಾಡ್ತಾ ಇದೀನಿ, ಬಟ್ ಯಾವ ಅಕ್ಷರ ಬಂದ್ರು ಬೇಗ ಹಾಡು ಹಾಡ್ಬಿಡ್ತೀರಿ, ಏನು ಸೀಕ್ರೆಟ್ ನಿಮ್ದು? ಹಾಗಾಗಿ ಎಲ್ಲಾ ಅಕ್ಷರದ ಹಾಡುಗಳು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಓಕೆ ಸರ್, ಧನ್ಯವಾದ. ಓಕೆ, ಕೇಳಿದ್ರೆ ಮಂಜುನಾಥ್ ಅವರು ಜನ್ನಾಪುರ ಭದ್ರಾವತಿಯಿಂದ ಮುಂದಿನ ಕೇಳಿದ್ರಿಗೆ ದಾ ಅಕ್ಷರ ಕೊಟ್ಟಿದ್ದಾರೆ. ನೋಡೋಣ ಯಾರು ಹಾಡ್ತಾರೆ ಮುಂದಿನ ಅಕ್ಷರ ದಾ ಅಕ್ಷರದ ಹಾಡು. ಹಲೋ
2: ಹಲೋ
1: ಹಲೋ,
2: ನಮಸ್ತೆ. ಕೇಶವ್ ಭದ್ರಾವತಿಯಿಂದ ಸರ್.
1: ಕೇಶವ್ ಅವರು. ಕೇಶವ್ ಅವರು, ನಿಮಗೆ ದಾ ಅಕ್ಷರ ಇದೆ?
2: ದಾ ಅಕ್ಷರ ಇದೆಯಾ?
1: ಹೌದು.
2: ಇದು ಫ್ರೆಂಡ್ಸ್ ಫಿಲಮ್ದು. ದೇವರು ವರವನ್ನು ಕೊಟ್ರೆ ನಾನಿನ್ನೇ ಕೋರುವೆ ತಿಳುವೆ, ಇದರೇ ಒಳಗೂ ನಿನ್ನ ನೆರಳನ್ನೇ ಸೇರುವೆ ತಿಳುವೆ. ತಿಂಗಳಿಗೆ ತಿಂಗಳ ಬರೆದು ಮುಂಜಾನೆಗೆ ಲಜ್ಜೆಯ ಬರೆದು, ಇದು ಮುಂದಕ್ಕೆ ಬರ್ತಾ ಇಲ್ಲ, ಲಜ್ಜೆ ಬರೆದು ದಾ ಬಂತು ಸಮಸ್ಯೆ.
1: ದಾ ಕೊಟ್ಟಿದ್ದೀರಾ? ಮದುವೆ ಆಗಿದೆಯಾ ನಿಮ್ದು ಸರ್?
2: ಅದಿಲ್ಲ ಸರ್, 33 ಇಯರ್ಸ್ ಬ್ಲೈಂಡು.
1: ಬ್ಲೈಂಡಾ? ಓಕೆ ಓಕೆ, ಸರಿ ಸರಿ ಸರ್. ಓಕೆ, ದಾ ಅಕ್ಷರ ಕೊಟ್ಟಿದ್ರಿ, ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ ಸರ್. ಎಸ್ ಕೆಳಗರೆ ಕೇಶವ್ ಅವರು ಭದ್ರಾವತಿಯಿಂದ ದಾ ಅಕ್ಷರವನ್ನು ಕೊಟ್ಟಿದ್ದಾರೆ, ಮುಂದಿನ ಕೆಳಗರಿಗೆ ದಾ ಅಕ್ಷರ ಕೊಟ್ಟಿದ್ದಾರೆ. ಹಲೋ ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಓ, ಮಂಜುಳ ಜನಾರ್ದನ್. ಓಕೆ ಮೇಡಮ್, ದಾ ಅಕ್ಷರ ಇದೆ ನಿಮಗೆ? ಹೌದು.
3: ಓಕೆ ಸರ್. ಅಲ್ಲ, ನಾನು ಬೇರೆ ಯಾರು ಹೇಳ್ತಿದ್ರಲ್ಲ, ನನ್ಗೆ ಲೈನ್ ಸಿಗದೆ ಗೊತ್ತಾಗ್ಲಿಲ್ಲ ಸರ್.
1: ಹೌದಲ್ಲ, ಈ ಪ್ಲಾನ್ ನೀವು ಟ್ರೈ ಮಾಡ್ತಾ ಇರ್ತೀರಿ ಪಾಪ, ಇದು ಯಾವ ಅಕ್ಷರ ಸಿಗುತ್ತೆ ಅಂತ ಅಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ. ಒಟ್ಟು ಕರೆ ಸಿಗ್ತಲ್ಲ, ಅದು ತುಂಬಾ ಖುಷಿ ಅಲ್ಲ? ಯಾವ ಹಾಡು ಆಡ್ತೀರಿ? ದಾ ಅಕ್ಷರ ಇದೆ.
3: ದೂರದಿಂದ ಬಂದಂತ ಸುಂದರಾಂಗ ಜಾಣ, ಮೋಸದಲ್ಲಿ ಸೂರುಗೊಂಡ ಅಂತರಂಗ ಪ್ರಾಣ, ಈ ತರಂತರಾಣ ಹೇಗೆ ರೀತಿ
1: ನಾ ಅಕ್ಷರ ಕೊಟ್ಟಿದ್ದೀರಿ ಅಣ್ಣ ಅಥವಾ ನಾ? ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಧನ್ಯವಾದ.
3: ಧನ್ಯವಾದ.
1: ಎಸ್ ಕೆಳಗರೆ ಮಂಜುಳಾ ಜನಾರ್ದನ್ ಭೂತನಗುಡಿ ಭದ್ರಾವತಿಯಿಂದ ನಮಗೆ ಕರೆ ಮಾಡಿ ಹಾಡನ್ನು ಹಾಡಿ ಮುಂದಿನ ಕೆಳಗರಿಗೆ ನಾ ಅಕ್ಷರ ಕೊಟ್ಟಿದ್ದಾರೆ. ನಾ ಅಕ್ಷರದ ಹಾಡು ಅಥವಾ ಸಂದೇಶ ಹಾಡ್ಬೋದು ಅಥವಾ ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08282200704. ಈ ನಂಬರಿಗೆ ಕರೆ ಮಾಡಿ ಹಾಡನ್ನು ಹಾಡಬೇಕು. ಕರೆ ಸಿಗ್ತಾ ಇಲ್ಲ ಸರ್ ಅಂತ ಬೇಜಾರಾಗಬೇಡಿ, ಹಾಡಿನ ಒಂದು ಸಾಲನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9415725600. ಕರೆಗೋಸ್ಕರ ಪ್ರಯತ್ನ ಮಾಡ್ತಾ ಇರಿ, ಕರೆ ಸಿಕ್ಕೇ ಸಿಗುತ್ತೆ, ಪ್ರಯತ್ನ ಮಾಡ್ತಾನೆ ಇರಿ. ಎಸ್ ಹಲೋ, ನಮಸ್ತೆ.
4: ಹಲೋ,
1: ಹಾಂ ಮೇಡಮ್ ಹೇಳಿ, ನಿಮ್ಮ ಹೆಸರು? ಬೆಂಗಳೂರಿಂದ. ಹೌದೌದು,
4: ಬೆಂಗಳೂರು ವಿಜಯನಗರದಿಂದ ಮಧುಕಿರಣ್.
1: ಮೇಡಮ್ ಮಧುಕಿರಣ್, ಮೇಡಮ್ ಎಷ್ಟು ದಿನ? ಈಗ ಒಂದ್ 2 ವಾರ ಎಲ್ಲಿ ಹೋಗಿದ್ರಿ ಮೇಡಮ್ ನೀವು? 2 ವಾರ ಇರ್ಲಿಲ್ಲ ನೀವು. ಹೌದೌದು, ಕೇಳಿಸ್ತಾ ಇದೆ. ಓಕೆ, ನಾ ಅಕ್ಷರ ಇದೆ. ನಾ ಅಕ್ಷರ ಇದೆ. ಹಾಡಿ ಮೇಡಮ್, ನಿಮ್ದೇ ಈಗ ಎಲ್ಲ ಟೈಮ್.
4: ಹಾಡಿ

0: ಹಾಡಿ.
1: ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಆಸಿನ ಹೊಸ ಪಲ್ಲವಿ ಬಂದು ನನ್ನಲ್ಲಿ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಆಸಿನ ಹೊಸ ಪಲ್ಲವಿ ಬಂದು ನನ್ನಲ್ಲಿ ಸಾಧ್ಯಲ್ಲಿದ್ದೀನಿ.
0: ಎಲ್ಲ ಹೊರಗಡೆ ಇದ್ದೀರಾ? ಜರ್ನಿಯಲ್ಲಿ ಇದ್ದೀರಾ? ಓಕೆ. ನೀವು ಚೆನ್ನಾಗಿ ಹಾಡಿದ್ರಿ, ಹಾಡೋದೆಲ್ಲ ಕೇಳಿಸ್ತಾ ಇದೆ, ಬಟ್ ನಮ್ಮ ವಾಯ್ಸ್ ನಿಮಗೆ ಕೇಳ್ತಾ ಇಲ್ಲ ಅನ್ಸುತ್ತೆ. ವಿಷ್ಣುವರ್ಧನ್ ಹಾಡು ಹಾಡಿದ್ರಿ, ಅಂದೆ. ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್ ಕೆಳಗರೆ ಮಧು ಕಿರಣ್ ಬೆಂಗಳೂರಿಂದ ನೋಡಿ ಟ್ರಾವೆಲ್ ಮಾಡ್ತಾ ಇದ್ರು ಸಹಿತ ಅಭಿಮಾನ ಅಂತ್ಯಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ರೇಡಿಯೋದಲ್ಲಿ ಹಾಡಲೇಬೇಕು ಅನ್ನೋ ಒಂದು ಛಲ ಹಠ ಅವರಿಗೆ ಕರೆ ಸಿಕ್ಕಿದೆ. ಲಾ ಅಕ್ಷರ ನಮ್ಮ ಮುಂದಿನ ಕೇಳುಗರಿಗೆ ಕೊಟ್ಟಿದ್ದಾರೆ. ಲಾ ಅಕ್ಷರದ ಹಾಡು ಯಾರು ಹಾಡ್ತಾರೆ ನೋಡೋಣ. ಎಸ್ ಹಲೋ, ನಮಸ್ತೆ. ಮಲೋಗೊಪ್ಪದಿಂದ ನಿಮ್ಮ ಹೆಸರು ಮೇಡಮ್?
2: ಗೀತಾ
0: ಅವರು. ಲಾ ಅಕ್ಷರ ಇದೆ ಮೇಡಮ್ ನಿಮಗೆ, ಹಾಡಿ.
2: ಬಿಟ್ಟು ನಾವು ನೀನ್ ನೋಡಿಗೆ ಉದಯ ಅರಳಿಗೆ ನಲಿದಿದೆ. ಧನ್ಯವಾದಗಳು ಸರ್.
0: ನಲಿದಿದೆ ದಾನ?
2: ಹೌದು ಸರ್.
0: ಓಕೆ ಮೇಡಮ್, ಚೆನ್ನಾಗಿ ಆಡಿದ್ದಿ, ಧನ್ಯವಾದ. ಎಸ್ ಕೇಳಿದ್ರೆ ಗೀತಾ ಅವರು ಮಲಗೋಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಹಾಡನ್ನ ಹಾಡಿದ್ದಾರೆ. ದಾ ಅಕ್ಷರ ನಮ್ಮ ಮುಂದಿನ ಕೇಳುಗರಿಗೆ ಕೊಟ್ಟಿದ್ದಾರೆ. ದಾ ಅಕ್ಷರದ ಹಾಡನ್ನ ನಮ್ಮ ಮುಂದಿನ ಕೇಳುಗರು ಹಾಡಬೇಕು. ಹಲೋ, ನಮಸ್ತೆ.
3: ನಮಸ್ತೆ ಸರ್.
0: ಹೆಸರು ಮೇಡಮ್?
3: ತನುಜ, ಮಾಧವ ನಗರದಿಂದ.
0: ಇದು ಭದ್ರಾವತಿ?
3: ಹೌದು ಸರ್, ಭದ್ರಾವತಿ.
0: ದಾ ಅಕ್ಷರ ಇದೆ ನಿಮಗೆ?
3: ಆಯ್ತು ಸರ್. ಧರಣಿಗೆ ಗಿರಿ ಭಾರವೇ, ಗಿರಿಗೆ ಮರವು ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಹೆತ್ತ ತಾಯಿಗೆ ಮಗು ಭಾರವೇ. ಬಾ ಅಕ್ಷರ ಸರ್.
0: ಬಾ ಅಕ್ಷರ ಕೊಟ್ಟಿದ್ದೀರಿ, ಚೆನ್ನಾಗಿತ್ತು ಹಾಡು. ಓಕೆ ಮೇಡಮ್, ಧನ್ಯವಾದ.
3: ಧನ್ಯವಾದ ಸರ್.
0: ತನುಜ ಮಾಧವ ನಗರ ಅವರು ಭದ್ರಾವತಿಯಿಂದ ಅವರು ಕರೆ ಮಾಡಿ ಹಾಡನ್ನು ಹಾಡಿ ಬಾ ಅಕ್ಷರ ಕೊಟ್ಟಿದ್ದಾರೆ. ಕೆಳಗಡೆ ಸ್ಟುಡಿಯೋ ಸಮಯ ಆಗ್ತಾ ಇದೆ, 8:20:20. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 kHz, 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಕೆಳಗಡೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಸಾಹಿತಿ ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ MB ಅವರೊಡನೆ ವಿಶೇಷ ಸಂದರ್ಶನ. ಇವರೊಡನೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಎಸ್ ಕೆಳಗರೆ ಅಂತ್ಯಕ್ಷರಿ ಕಾರ್ಯಕ್ರಮ ಮುಂದುವರಿಸೋಣ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ. ಹಲೋ.
4: ಹಲೋ
0: ಸರ್. ಹಲೋ. ಹಲೋ, ಗೋರ್ಪಡೆ ಅವರ?
4: ಹೌದು ಸರ್.
0: ಬಾ ಅಕ್ಷರ ಇದೆ ಸರ್ ನಿಮಗೆ?
4: ಬಾ ಅಲ್ಲ, ಅವ್ರು ತಪ್ಪಾಗಿ ಹೇಳಿದಾರೆ.
0: ಓಕೆ.
4: ಭಾರವೇ ವಾ ವಾ
0: ವಾ ಬರುತ್ತ ಅದು?
4: ಅವ್ರು ತಪ್ಪಾಗಿ ಹೇಳಿದಾರೆ, ಬಾ ಅಲ್ಲ ಅದು.
0: ಓಕೆ ಸರ್, ಹಾಡಿ ಸರ್ ಅದು. ಬಾ ಅಕ್ಷರದ ಹಾಡಾಡಿ.
4: ಓಕೆ ಓಕೆ ಓಕೆ. ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ, ಒಂಟಿ ಬಾಳು ಸಾಕು ಸಾಕು, ಜೋಡಿಯೊಂದು ಬೇಕೇ ಬೇಕು ಎಂದಿದೆ ಈ ಯೌವನ, ನೀನೇನು ಹೇಳುವೆ. ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ, ಜೋಡಿ ಈಗ ಏಕೆ ಬೇಕು, ಕಣ್ಣ ತುಂಬ ಕನಸೆ ಸಾಕು ಎಂದಿದೆ ಈ ಯೌವನ, ನೀನೇನು ಮಾಡುವೆ. ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ.
0: ಓಕೆ ಸರ್.

0: ತುಂಬ ಚೆನ್ನಾಗಿ ಆಡಿದ್ರೆ ಧನ್ಯವಾದ. ಎಸ್ ಕೆಳಗರೆ ನರೇಂದ್ರ ಗುರುಪಡೆ ಅವರು ಭದ್ರಾವತಿಯಿಂದ ಅವರು ದಾಕ್ಷರ ಮತ್ತೆ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ. ದಾಕ್ಷರ ಈಗ ನಾಲ್ಕನೇ ಸರಿ ಬಂದಿದೆ, ನೋಡೋಣ ದಾಕ್ಷರದ ಹಾಡು. ತುಂಬ ಹಾಡುಗಳಿದ್ದಾವೆ, ಸೊ ನೋಡೋಣ ಮುಂದಿನ ಕರೆ ಯಾರ್ದು ಅಂತ ಹೇಳಿ. ಎಸ್ ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು? ಗೋಪಾಲಪ್ಪ ಅವರು. ನ್ಯಾಮತಿ ತಾಲೂಕು ಬಸವನಹಳ್ಳಿಯಿಂದ. ಓಕೆ, ದಾಕ್ಷರ ಇದೆ ಸರ್ ನಿಮಗೆ?
1: ಧನಲಕ್ಷ್ಮಿ ದಾರು ಸೌಭಾಗ್ಯಲಕ್ಷ್ಮಿ ಬಾರಮ್ಮ.
0: ತುಂಬಾ ಚೆನ್ನಾಗಿ ಆಡಿದ್ರೆ, ಆದ್ರೂ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆಡಿದ್ರೆ. ಧನ್ಯವಾದ ಸರ್. ಗೋಪಾಲಪ್ಪ ಅವರು ಬಸವನಹಳ್ಳಿ ನ್ಯಾಮತಿ ತಾಲೂಕು ಇಂದ ಕರೆ ಮಾಡಿ ಹಾಡನ್ನ ಆಡಿ ಮಾಕ್ಷರ ಕೊಟ್ಟಿದ್ದಾರೆ ಮುಂದಿನ ಕೇಳುಗರಿಗೆ. ಮಾಕ್ಷರ ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ಯಾರಿದು? ಲಕ್ಷ್ಮೀ ಜನ್ನಾಪುರದಿಂದ. ಮಾಕ್ಷರದ ಯಾವ ಹಾಡು ಹಾಡ್ತೀರಿ? ಹಾಡಿ ಹಾಡಿ.
2: ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾ ದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಧನ್ಯವಾದಗಳು.
0: ತುಂಬಾ ಧನ್ಯವಾದ ಮೇಡಮ್, ಒಳ್ಳೆ ಹಾಡು. ಬಟ್ ಈಗ ಅದು ಹರಿ ಬಿರಿ ಹರಿ ಬರಿ ಲೈಫ್ ಅಲ್ಲಿ ಮನೆ ಮಂತ್ರಾಲಯ ಆಗೇ ಇಲ್ಲ, ಮನಸ್ಸು ದೇವಾಲಯ ಆಗ್ತಾನೆ ಇಲ್ಲ ಇವಾಗ ಅಲ್ವಾ? ತುಂಬಾ ಎಲ್ಲ ಸ್ಟ್ರೆಸ್ ಲೈಫ್ ಅಲ್ಲಿ ಎಲ್ಲ ಮರ್ತು ಹೋಗ್ತಾ ಇದ್ದಾರೆ. ಎಸ್ ಮೇಡಮ್, ಚೆನ್ನಾಗಿ ಹಾಡಿ. ಏಜ್ ಎಷ್ಟಾಗಿದೆ ಮ್ಯಾಮ್ ನಿಮಗೆ ಈಗ?
2: ಧನ್ಯವಾದಗಳು.
0: ತುಂಬಾ ಏಜ್ ಅಂತ ಅನ್ಸುತ್ತೆ. ತುಂಬಾ ಭಾಗವಹಿಸಿದ್ಕೆ ತುಂಬಾ ಧನ್ಯವಾದ ಮೇಡಮ್.
2: ಧನ್ಯವಾದಗಳು.
0: ಓಕೆ ಮೇಡಮ್, ತುಂಬ ಲಕ್ಷ್ಮೀ ಜನ್ನಾಪುರದಿಂದ ನೋಡಿ ಒಂದು ಒಳ್ಳೆ ಹಾಡನ್ನ ಹಾಡಿದ್ರು. ಸೊ ಯಾವ ಅಕ್ಷರ ಮುಂದಿನ ಕೇಳಗರಿಗೆ ಕೊಟ್ಟಿದ್ದಾರೆ, ಯಾವ ಅಕ್ಷರದ ಹಾಡು ಯಾರು ಹಾಡ್ತಾರೆ ನೋಡೋಣ. ಹಲೋ,
3: ಬೆಂಗಳೂರು ನಾನು ಹಾಡಲು ತಯಾರಿಲ್ಲ.
0: ರಾಜ್ ಏರಿದು ಲಾಸ್ಟ್ ವರ್ಡ್ ನಮಗೆ ಕೇಳಲೇ ಇಲ್ಲ. ಅದೇ ಅದೇ ಅದೇ ಲಾಸ್ಟ್ ವರ್ಡ್ ನೀವು ಹೇಳಿ ಹಾಡ್ಲೇಬೇಕು ಅಂತ ನಾವು ಹೇಳಿದ್ದು.
3: ಅಲ್ಲ ಅದೇ ನೀವ್ ಹೇಳ್ತಾ ಇದೀರ ಹಾಡೋದಿಲ್ಲ ಅಂತ ಹೇಳ್ತಾ
0: ಇದ್ದೀನಿ.
3: ನಾನು ಹಾಡ್ಲಿಲ್ಲ ಅಂದ್ರೆ ಲೈನ್ ಸಿಕ್ಕಲಿಲ್ಲ ಅನ್ಕೊಳ್ತಾರೆ.
0: ಓ ಎಸ್ ಹೌದೌದು.
3: ಆದ್ರೂ ಲೈನ್ ಸಿಕ್ಕಿದ್ರು ನಾನು ಹಾಡ್ತಾ ಇಲ್ಲ ಅಂದ್ರೆ ಕಾರಣ ಏನಂತ ಕೇಳಿ.
0: ಯಾಕೆ ಸರ್, ಯಾಕೆ ಯಾಕೆ ಆಡ್ತಾ ಇಲ್ಲ?
3: ಮರ್ಜಿ ಮಾಡಿದ್ರು ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ, ಅಂತಾಕ್ಷರಿ ಮಾತ್ರ ಸರಿಯಾಗಿ ಬರಲ್ವಲ್ಲ. ಅದಕ್ಕೆ ನೀವು ಮೀಡಿಯಂ ವ್ಯವಸ್ಥೆ ಸ್ವಲ್ಪ ಸರಿ ಮಾಡಿದ್ರೆ ಚೆನ್ನಾಗಿರೋದು.
0: ಈಗ ಆಗಿದೆಯಲ್ಲ, ನಿಮಗೆ ಕೇಳಿಸ್ತಾ ಇರ್ಬೋದು ಅನ್ಸುತ್ತೆ ಈಗ.
3: ಅಲ್ಲ ಅಭಿಮಾನಿಗಳೆಲ್ಲ ಸರ್ ಸರಿಯಾಗಿ ಕೇಳ್ತಾ ಇಲ್ಲ, ನೀವು ಹಾಡೋದು ನಾವು ರೆಕಾರ್ಡ್ ಮಾಡ್ಬೇಕು
0: ಇಲ್ಲ ಹಾಗೇನಿಲ್ಲ. ನಮ್ಗೆ ನೀವು ಆಡೋದೆಲ್ಲ ತುಂಬಾ ಕ್ಲಾರಿಟಿ ಕೇಳುತ್ತೆ, ಬಟ್ ಅವರು ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅದು ಅವರ ಚಾಲೆಂಜ್ ಆಗುತ್ತೆ. ಅದು
3: ಅದಕ್ಕೆ ಪಾಪ ಲೈನ್ ಸಿಕ್ಕಿದ್ರು ಆಡಲಿಲ್ಲ ರಾಜಕೀಯ ಅಂತ ಒಂದು ಇದಾಗ್ಲಿ. ಯಾವ ಅಕ್ಷರ?
0: ಯಾವ ಅಕ್ಷರ ಇದೆ ಸರ್? ಯಾವ ಅಕ್ಷರ?
3: ಅಯ್ಯೋ ಅದಕ್ಕೇನು ಯಾವ್ದು
0: ಯಾವ ಅಕ್ಷರ ಅಂತ ಹೇಳಂಗಿಲ್ಲ, ನಿಮ್ಗೆ ಯಾವ್ದು ಕೊಟ್ರು ತಾವು ರೆಡಿ ಅಂತೀರಿ. ಯಾವ ಅಕ್ಷರದ ಹಾಡು ಸರ್ ನೋಡಿ, ಒಂದು ಸ್ಪೆಷಲ್ ಹಾಡು ಆಡಿ.
3: ಅಲ್ಲ ಸರ್ ಬೇಕಾದ್ರೆ ಮಾತ್ರ
0: ಆಡ್ತೀನಿ. ಗೊತ್ತು
3: ಆಯ್ತು. ಯಾವ್ದು
0: ಕೇಳ್ತಾ ಇದ್ದೀರಾ? ನೀವೆಲ್ಲ ಟ್ರಾವೆಲ್ ಮಾಡ್ತಿದ್ದೀರಾ?
3: ಅಲ್ಲ
0: ಅಲ್ಲ ಟ್ರಾವೆಲ್ ಮಾಡ್ತಾ ಇದ್ರೆ ಸ್ವಲ್ಪ

0: ಸ್ಟಾಪ್ ಮಾಡಿ ಹಾಡಿ ಸರ್, ಚೆನ್ನಾಗಿ ಕೇಳುತ್ತೆ. ಹೌದೌದು
1: ಆಯ್ತು ತೋಡೆ.
0: ಎಸ್ ಹಾಡಿ ಸರ್.
1: ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಯಾರ ಕೇಳು ಇಲ್ಲಿ ಎಲ್ಲ ಹೇಳುವರಲ್ಲ. ನಗುವು ಚೆನ್ನ, ಮಗವು ಚೆನ್ನ, ನುಡಿಯು ಚೆನ್ನ, ನಡುವು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ. ಇವನ ಗೊತ್ತಿಲ್ಲ ಅನ್ನೋರೆ ಇಲ್ಲ. ಮಾಲ್ತೇಶಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ರಾಜಕೀಯ ಅಂದ್ರೆ ಏನಂತ. ಆದ್ರೆ ಇವತ್ತು ಅದೇ ಲಾಸ್ಟ್ ವೀಕ್ ಸಮೇತ ತುಂಬಾ ಇದಿತ್ತು, ಡಿಸ್ಟರ್ಬ್ನೆಸ್ ಆಗದಂತ ಸ್ವಲ್ಪ ನೋಡ್ಕೊಳ್ಳಿ ಸರ್.
0: ಇಲ್ಲ, ಇನ್ನ ಸ್ವಲ್ಪ ರೈನಿ ಸೀಸನ್ ಬಂದ್ರೆ ಅದು ನೆಟ್ವರ್ಕ್ ಅಲ್ಲೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸ್ವಲ್ಪ ಕಸ ಅಂದ್ರೆ ಅದು ನಮ್ ಅದು ನಮ್ ಕೈಯಲ್ಲಿಲ್ಲಲ್ಲ. ಹೌದಾ? ಓಕೆ ಸರ್, ನೀವು ಹಾಡಿದ್ದ ಕ್ಲಾರಿಟಿ ಇತ್ತು, ಚೆನ್ನಾಗೂ ಕೇಳಿಸ್ತು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಎಸ್ ಕೆಳಗಡೆ ರಾಜಕಿರಣ್ ಅವರು ಬೆಂಗಳೂರಿಂದ ಹಾಡಿ ಮುಂದಿನ ಕೆಳಗರಿಗೆ ಲಾ ಅಕ್ಷರ ಕೊಟ್ಟಿದ್ದಾರೆ. ಲಾ ಅಕ್ಷರದ ಹಾಡು, ಲಾ ಅಕ್ಷರದಲ್ಲಂತೂ ತುಂಬ ಹಾಡುಗಳಿದ್ದಾವೆ. ಅದು ಎರಡೇ ಟೈಮ್ ಬಂದಿದೆ, ಸಾಕಷ್ಟು ಹಾಡುಗಳಿದ್ದಾವೆ. ನೋಡೋಣ ಯಾರ ಮುಂದಿನ ಹಾಡು ಯಾರಿಂದ ಕೇಳೋಣ. ಹಲೋ
2: ಹಲೋ ಸರ್, ಮಂಜುಳಾ ಜನ್ನಾಪುರ.
0: ಮಂಜುಳಾ ಜನ್ನಾಪುರ, ಓಕೆ ಮೇಡಮ್. ಯಾವ ಹಾಡು ಹಾಡ್ತೀರಿ? ಲಾ ಅಕ್ಷರ ಬಂದಿದೆ. ಹಾಡಿ ಹಾಡಿ ಮೇಡಮ್, ಹಾಡಿಲ್ಲ.
2: ನಾನೀ ನಾನೀ ನಾನೀ ನಾನೀ

0: ಸಲಾಮಿ ಜಗವಾಳ ಸ್ವಾಮಿಗೆ ಪದಮಾನೆ ನಾಮಿ ನಾಮಿ ನಾಮಿ ನಾಮಿ.
1: ಒಳ್ಳೆ ಹಾಡು, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ ಮೇಡಮ್. ಎಸ್ ಕೆಳಗರೆ ಮಂಜುಳಾ ಅವರು ಜನ್ನಾಪುರ ಭದ್ರಾವತಿಯಿಂದ ಅವರು ಮುಂದಿನ ಕೆಳಗರಿಗೆ ಲಾ ಅಕ್ಷರ ಕೊಟ್ಟಿದ್ದಾರೆ. ಕೆಳಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ. ಇವರನ್ನು ಸಂದರ್ಶಿಸಲಿದ್ದಾರೆ ಶಿಲ್ಪಾ ಎಚ್ ಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಎಸ್ ಕೆಳಗರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಅಂತ್ಯಾಕ್ಷರಿ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಅಕ್ಷರ ಲಾ, ಯಾರು ಹಾಡ್ತಾರೆ ನೋಡೋಣ. ಹಲೋ ಹಲೋ, ನಮಸ್ತೆ. ಹಾ ಮೇಡಮ್, ನಿಮ್ಮ ಹೆಸರು?
2: ಅಂಬಿಕಾ.
1: ಅದು ಲಾಸ್ಟ್ ಕೇಳ್ತಾ ಇಲ್ಲ, ಅಂಬಿಕಾ ಅಂತ. ಅಂಬಿಕಾ ಅವರು ಎಲ್ಲಿಂದ? ನಿದಿಗೆ ಅಂದಲ್ಲ, ನಿದಿಗೆ. ಓಕೆ ಮೇಡಮ್, ಲಾ ಅಕ್ಷರ ಇದೆ ನಿಮಗೆ. ನೀವು ರೆಡಿ ಇಟ್ಕೊಂಡಿದ್ರ ಹಾಡು?
2: ಯೋಚನೆ ಮಾಡ್ತಾ ಇದೀನಿ, ಲಾ ಇಂದ
1: ತುಂಬಾ ಹಾಡುಗಳು ಇದಾವೆ.
2: ನಾನು ಜೋಡಕ್ಕಿ ಮೂವಿ ಹಾಡ್ತೀನಿ ಸರ್.
1: ಓಕೆ ಮೇಡಮ್, ಹಾಡಿ.
2: ಲಾಲಿಸುವಾಲಿ ಹಾಡಲ್ಲ ಲಾಲಿ, ನನ್ನ ಚೆಲುವಿಗೆ ಸೊಗಸಾದ ಲಾಲಿ, ಮನೆಗೆ ಮುಗಿಲೀನ ರಾಜಕುಮಾರ, ಕನಸಾಗಿ ಬರುವೇನ ಕೇಳಿಸಿಂದ. ಲಾಲಿಸುವಾಲಿ ಹಾಡಲ್ಲ ಲಾಲಿ, ನನ್ನ ಚೆಲುವಿಗೆ.
1: ಓ, ಮತ್ತೆ ನೀವು ಲಾ ಕೊಟ್ಟಿದ್ದೀರಿ. ಓಕೆ, ತುಂಬಾ ಹಾಡಿದಾವೆ, ನೋಡೋಣ ಮುಂದಿನ ಹಾಡು ಯಾರು ಹಾಡ್ತಾರೆ ಅಂತೇಳಿ. ಧನ್ಯವಾದ ಮೇಡಮ್, ಥ್ಯಾಂಕ್ ಯು.
2: ಧನ್ಯವಾದಗಳು ಸರ್.
1: ಎಸ್ ಕೆಳಗರೆ ನಿಧಿಗೆ.

0: ಇಂದ ಅಂಬಿಕಾ ಅವರು ಮುಂದಿನ ಕೇಳಗರಿಗೆ ಲಾ ಅಕ್ಷರನೇ ಕೊಟ್ಟಿದ್ದಾರೆ ನೋಡಿ. ಒಂದೇ ಸರಿ ಲಾ ಬ ಲಾ ಲಾ ಲಾ ಲಾ ಬರ್ತಾ ಇದೆ, ನೋಡೋಣ ಯಾರು ಆಡ್ತಾರೆ ಅಂತೇಳಿ. ಹಲೋ,
1: ಗುಡ್ ಈವ್ನಿಂಗ್.
0: ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಮಯೂರ್ ಕೋಟಿ ಅವರ ಜನಾಪುರದಿಂದ
1: ಕಾಲ್ ಮಾಡಿದ್ರು, ಸಿಕ್ತಾನೇ ಇಲ್ಲ, ಬಹಳ ಹೊತ್ತಾಯ್ತು. ಇವಾಗ ಸಿಕ್ಕಿದೆ.
0: ಓಕೆ ಓಕೆ, ನೋಡಿ ಎಷ್ಟು ಸದ್ಯ ಅಲ್ಲ ಸಿಗದೆ ಒಂದು ಈಗ ನಮ್ಮ ಅದೃಷ್ಟ ಅನ್ನೋ ರೀತಿ ಆಗ್ಬಿಟ್ಟಿದೆ.
1: ಹಂಗೆ ಆಗೋಗ್ಬಿಟ್ಟಿದೆ ಈಗ.
0: ಲಾ ಅಕ್ಷರ ಇದೆ ನಿಮಗೆಲ್ಲ, ಲಾ ಅಕ್ಷರ ಇದೆ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ರಾ ಅಕ್ಷರ ಕೊಟ್ಟಿದ್ದೀರ, ತುಂಬಾ ಕೆಲಸ ಮಾಡ್ತಾನೆ ಹಾಡನ್ನ ಕೇಳ್ತಾ.
1: ಮಾಡ್ಲೇಬೇಕು ಅಂತ ಇಟ್ಕೊಂಡಿದ್ದೆ, ಸಿಗ್ತಾನೆ ಇಲ್ಲ ಕಾಲು. ಸಿಗ ಇನ್ನೇನು ಬರುತ್ತೆ, ಸಿಗುತ್ತೆ ಅನ್ನೋ ಟೈಮಲ್ಲಿ
0: ಕಷ್ಟಮರ್ಸಿದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಎಸ್ ಕೆಳಗರೆ ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ ಅವರು ರಾ ಅಕ್ಷರ ಕೊಟ್ಟಿದ್ದಾರೆ. ರಾ ಅಕ್ಷರ ನೋಡಿ ಬಂದೇ ಇಲ್ಲ ಈಗ. ರಾ ಅಕ್ಷರ ಹಾಡಂತೂ ಸೂಪರ್, ಬೇಕಾದಷ್ಟು ಹಾಡುಗಳಿದಾವೆ. ಯಾರು ರಾ ಅಕ್ಷರದ ಹಾಡು ಹಾಡ್ತಾರೆ?
2: ನಮಸ್ತೆ ಸರ್.
0: ನಮಸ್ತೆ
2: ಸರ್, ಶಿವಮೊಗ್ಗದಿಂದ.
0: ಮೆಸರು
2: ಸತೀಶ್.
0: ಸತೀಶ್ ಶಿವಮೊಗ್ಗದಿಂದ. ಶಿವಮೊಗ್ಗನ ಸರ್, ಟೌನ್ ಎಲ್ಲಿದ್ದೀರಾ?
2: ವಿದ್ಯಾನಗರ ಸರ್.
0: ವಿದ್ಯಾನಗರ ಟೈಲರ್ ಅಂತ ಅನ್ಕೊಂಡಿದ್ದೀನಲ್ಲ.
2: ಹೌದು ಸರ್, ಟೈಲರ್ ಸರ್.
0: ಆಯ್ಸ್ ಓಕೆ ಸರ್. ರಾ ಅಕ್ಷರ ಇದೆ ನಿಮಗೆ?
2: ಹಾಂ ಸರ್.
0: ಹಾಡಿ ಸರ್, ಹಾಡಿ.

ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಆಸೆಯು, ಅಳುವೆ ನಿನ್ನ ಆಜ್ಞೆಯು, ದಂತದ ಗೊಂಬೆಯೇ

0: ಸರ್ ಇಷ್ಟು ಸೂಪರ್ ಆಗಿ ಆಡಿದ್ರಿ, ಎಲ್ಲ ಫಿಲಮ್ ಅಲ್ಲೇ ನಾವು ಹಾಡು ಕೇಳ್ತಿದೀವಿ ಅಂತ ಅನ್ಸ್ತಾ ಇತ್ತು. ಹಾ ಇಲ್ಲ ಇಲ್ಲ ಇಲ್ಲ, ಅದು ಗ್ರೇಟ್, ಚೆನ್ನಾಗಿ ಆಡಿದ್ರಿ, ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಶಿವಮೊಗ್ಗದಿಂದ ಸತೀಶ್ ಅವರು ಚೆನ್ನಾಗಿ ಹಾಡಿದರು. ವಾ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ. ವಾ ಅಕ್ಷರ. ಹಲೋ
1: ಹಲೋ,
0: ಹಾಂ ಹೇಳಿ ಮೇಡಮ್, ನಿಮ್ಮ ಹೆಸರು?
1: ಸರ್ ಸ್ನೇಹ ವಿದ್ಯಾನಂದ್ರ.
0: ಸ್ನೇಹ ಅವರು, ಓಹೋ, ನಿಮ್ಮ ಸಂದೇಶ ಬರ್ತಾ ಇರುತ್ತೆ. ವಾ ಅಕ್ಷರ ಇದೆ ನಿಮಗೆ? ಹಾಡಿ ಹಾಡಿ.
1: ವಂದನೆ ವಂದನೆ ಸಾವಿರ ವಂದನೆ, ವಂದನೆ ವಂದನೆ ಸಾವಿರ ವಂದನೆ, ಸಾಧನು ವಿದ್ಯಾಮೆಗೆ ಅಷ್ಟೇ ಸರ್.
0: ಯಾವ ಯಾವ್ದು ಕೊಟ್ರಿ ಲಾಸ್ಟ್ ವರ್ಡ್? ಲಾಸ್ಟ್ ಅಕ್ಷರ ದಾನ. ಅಕ್ಷರ ಏನ್ ಮಾಡ್ಕೊಂಡಿದ್ದೀರಿ ನೀವು, ಓದ್ತಾ ಇದ್ದೀರಾ ಅಥವಾ? ಹೌದಾ, ಯಾವ ಕಾಲೇಜು?
1: ಓಪನ್ ಯೂನಿವರ್ಸಿಟಿ ಮೈಸೂರು.
0: ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀರಾ?
1: ಇಲ್ಲ ಸರ್, ಡಿಗ್ರಿ ಡಿಗ್ರಿ
0: ಡಿಗ್ರಿ ಮಾಡ್ತಾ ಇದ್ದೀರಾ. ಓಕೆ ಓಕೆ, ಕೇಳ್ತಾ ಇರ್ತೀರಲ್ವಾ ರೇಡಿಯೋ? ಓಕೆ ಮೇಡಮ್, ಧನ್ಯವಾದ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಧನ್ಯವಾದ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು.
0: ಎಸ್, ಕೆಳಗಡೆ ಸ್ನೇಹ ಅವರು ವಿದ್ಯಾಮಂದಿರ ಭದ್ರಾವತಿಯಿಂದ ಅವರು ಕರೆ ಮಾಡಿ ಹಾಡನ್ನು ಹಾಡಿ ದಾಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗಡೆ. ಸಮಯ ಆಗ್ತಾ ಇದೆ, ನೋಡೋಣ ಮತ್ತೆಲ್ಲ ಯಾರಿಗೆ ಕರೆ ಸಿಗ್ತಾ ಇರುತ್ತೆ, ಲಕ್ಕಿ ಕಾಲರ್ಗಳು ಯಾರ್ಯಾರು ಅಂತೇಳಿ. ಹಲೋ. ಓ ನೋಡಿ, ನಿಮಗೆ ಒಂದು ಎನರ್ಜಿ, ನಿಮ್ಮ ವಾಯ್ಸ್ ಬಂದ ಕೂಡೆ. ಹಾ, ಇಡಗುಂಜಿಯಿಂದ ಗಣಪತಿ ವಿಜಯಲಕ್ಷ್ಮಿ ಅಮ್ಮವ್ರು ಇದ್ದಾರಾ? ಓ ನಮಸ್ಕಾರ ಅಮ್ಮ.

0: ನಮಸ್ಕಾರ, ಆರಾಮಿದ್ದೀರಿ?
1: ನಾನು ಹೇಳ್ತಾ ಇದ್ದೆ, ಬಟ್ ಲೈನೇ ಸಿಗುದಿಲ್ಲ ಅಂತದ್ದು ಸಿಕ್ತು. ಈಗ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಕಂತೆ ಮಾಡಿದ್ದಾಗಿತ್ತು.
0: ನೋಡಿ, ಈಗ ಇಬ್ರು ಸೇರಿ ಆಡ್ಬೇಕು. ದಾಕ್ಷರ ಇದೆ,
1: ಯೋಗಿ ಸರಿ ಅನೇಕೆ ದಾರಿ ಕಾಣದಾಗಿದೆ ರಾಘವೇ. ಕಲ್ಲು ಮುಳ್ಳು ಏನೇ ಇರಲಿ ಬಹಳ ಹಾದಿಲಿ, ನಿನ್ನ ಕರುಣೆಯಿಂದ ಎಲ್ಲ ತುಂಬಳಾಗಲಿ. ದಾರಿ ಕಾಣದಾಗಿದೆ ರಾಘವೇ, ಯೋಗಿ ವರಿ ಕಾಣದಾಗಿದೆ.
0: ಇಬ್ರು ಅಮ್ಮ ಮಗ ಆಡ್ತಾ ಇದ್ರೆ ನಾವು ಸ್ಟಾಪ್ ಮಾಡಿ ನಿಲ್ಸಿ ಅಂತ ಹೇಳಕ್ ಮನಸ್ಸೇ ಬರ್ತಾ ಇಲ್ಲ.
1: ಮಾತಾಡ್ರೆ ನಮ್ಗೆ ಅಷ್ಟೇ ಖುಷಿ ಆಗ್ತದೆ. ನನಗೆ ಬಹಳ ದಿವಸ ಆಗೋಗಿತ್ತು, ನಾ ಹೇಳ್ತಾ ಇದ್ದೆ ಆಗ್ಲೇ ಇಲ್ಲ, ನಾ ಇದು ವಾರ ಇಟ್ಟೇ ಇದ್ದೆ. ನಾನು ಆಡ್ದೇಳಿ ನಿಮ್ ಸುದ್ದಿ ಹೇಳಿದ್ರು, ನನಗ್ ಬಹಳ ಖುಷಿ ಆಯ್ತು. ನೋಡಿ, ಇವತ್ತು ರಾತ್ರಿ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ.
0: ಹೌದೌದು, ಹೋದ ವಾರ ನೀವ್ ಇರ್ಲಿಲ್ಲ ಅನ್ಸುತ್ತಲ್ಲ. ಹೌದೌದು, ಈ ನಂಬರ್ ಈಗ ಏನ್ ಮಾಡಿದಿರಲ್ಲ, ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ನೋಡಿ, ಅಮ್ಮ ಮಗ ಹಿಂಗೆ ಇರಿ, ಖುಷಿ ಆಗ್ತಾ ಇದೆ ನಿಮ್ ಒಟ್ಟಿಗೆ ಮಾತಾಡಿ. ಖಂಡಿತ ಖಂಡಿತ ಬರಾಡಂತೆ. ಓಕೆ, ನಮಸ್ತೆ ಅಮ್ಮ. ನಮಸ್ತೆ ಗಣಪತಿ ಅವರೇ.
2: ನಮಸ್ತೆ.
0: ಎಸ್ ಕೆಳಗರೆ, ಇಡಗುಂಜಿಯಿಂದ ಅಮ್ಮ ಮಗ ಇಬ್ರು ಸೇರಿ ಹಾಡನ್ನು ಹಾಡಿದ್ದಾರೆ. ನಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ ನಾ ಅಕ್ಷರ ಕೊಟ್ಟಿದ್ದಾರೆ. ಓಕೆ ಕೆಳಗರೆ, ಒಂದಿಷ್ಟು ನಮ್ಮ ಕೆಳಗರು ಸಂದೇಶ ಕಳಿಸಿದ್ದಾರೆ. ಸಂದೇಶ ನೋಡ್ಬಾರಣ, ಸಂದೇಶ ಕಳಿಸಿ ಅಂತ ಹೇಳಿದರೆ ನಮ್ಮ ಸಂದೇಶ ನೋಡ್ತಾ ಇಲ್ಲ ಅಂತೇಳಿ ಬೇಜಾರಾಗ್ತಾ ಇರ್ತಾರೆ. ಓಕೆ ನೋಡೋಣ. ಪುಷ್ಪ ವಿನೋಬನಗರ ಶಿವಮೊಗ್ಗ, ನಮ್ಮ ಮನೆಯಲ್ಲಿ ದಿನವೂ ಮಿನುಗುವ ಚೈತ್ರವೇ ಅಂದರೆ ನಾ ಅಕ್ಷರದ ಹಾಡು. ಅದೇ ರೀತಿ ದೇವರಾಟ ಬಲ್ಲವರ ಯಾರು ದಾ ಅಕ್ಷರದ ಹಾಡಿಗೆ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಸರ್, ನಾನು ಪ್ರಕಾಶ್ ಕೆ, ಅರಸೀಕೆರೆ ತಾಲೂಕು ಅಧ್ಯಕ್ಷರಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ರೇಡಿಯೋ ಕೇಳ್ತಾ ಇದ್ದೇನೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗ್ತಾ ಇಲ್ಲ. ಧನ್ಯವಾದಗಳು. ಓಹೋ, ತನುಜಾ ಮಾಧವನಗರ ಭದ್ರಾವತಿಯಿಂದ. ಓಕೆ, ವಾಕ್ಷರ ಬಾಲ ಅಂಥೇಳಿ ಏನೋ ಸಂದೇಶ ಕಳಿಸಿಬಿಟ್ಟಿದ್ದಾರೆ. ಓಕೆ ನೋಡೋಣ. ಸಲ್ಮಾ ಟೀಚರ್, ನಾನಿನ್ನ ಮರೆಯಲಾರೆ ಅಂತ ಹೇಳಿ ಹಾಡನ್ನು ಕಳಿಸಿದ್ದಾರೆ. ಲೈನ್ ಬ್ಯುಸಿ ಸರ್ ಅಂತ ಹೇಳ್ತಿದ್ದಾರೆ, ಕರೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರು. ಚಂದ್ರಿಕಾ ಶೇಷಚಲ ಹಾರ್ನಳ್ಳಿ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾ ಅಕ್ಷರದ ಹಾಡನ್ನು ಕಳಿಸಿದ್ದಾರೆ. ಅದೇ ರೀತಿ ಮನದ ಮಹಾಭಯಕ್ಕೆ ಅಂದರೆ ಮಾ ಅಕ್ಷರದ ಹಾಡು, ನಗುನಗತ ನಲಿನಲ್ಲಿ ಏನೇ ಆಗಲಿ ಅನ್ನೋ ಅಕ್ಷರವನ್ನು ಅವರು ಕಳಿಸಿಕೊಟ್ಟಿದ್ದಾರೆ. ಓಕೆ, ಸಂದೇಶ ತಗೊಂಡಿದ್ದೀನಿ. ಮುಂದಿನ ಕರೆಗೆ ಹೋಗೋಣ. ನೋಡೋಣ ನಿಮ್ಮ ನಾ ಅಕ್ಷರ ದಾ ಅಕ್ಷರದ ಸಂದೇಶಗಳನ್ನು ಕಳಿಸ್ಕೊಡಿ. ಹಲೋ ನಮಸ್ತೆ.
3: ಹಲೋ
0: ಹಲೋ ನಮಸ್ತೆ.
3: ನಮಸ್ತೆ ಸರ್.
0: ನಿಮ್ಮ ಹೆಸರು ಸರ್?
3: ವಿಲ್ಸನ್ ಗಾರ್ಡನ್ ಸರ್, ಬೆಂಗಳೂರು.
0: ಓ, ವಿಲ್ಸನ್ ಗಾರ್ಡನ್ ಇಂದ. ಯಾರು?
3: ಮೂರ್ತಿ ಮಂಗಮ್ಮ ಅವರು.
0: ಮೂರ್ತಿ ಮಂಗಮ್ಮ ಅವರು. ಬಹಳ ದಿನ ಆಯ್ತು.
3: ಹೌದು ಸರ್.
0: ಯಾವ ಹಾಡಾಡ್ತೀರಿ?
3: ನಮ್ಗೊಂದ್ ಆಸೆ.
0: ಏನ್ ಆಸೆ ಸರ್?
3: ನೀವು ಒಂದ್ಸಲ ನಮ್ಮಲ್ಲಿ ಪಾಲ್ಗೊಳ್ಬೇಕು, ನಿಮ್ ಕಂಠ ಹೇಗಿರುತ್ತೆ ಅಂತ. ನೀವು ಆಶುಕವೇ ಆಗ್ಬಿಡ್ಬೇಕು ದಿಢೀರ್ ಅಂತ.
0: ಓಹೋ, ಹಂಗೆ.
3: ನೀವು ಒಂದ್ ಹಾಡ್ ಆಡ್ಬೇಕು.
0: ಹೌದಾ?
3: ನಮ್ಗೊಂದ್ ಆಸೆ ಹಾಡ್ ಹಿಂಗಾಗ್ಬಿಡ್ತಾರಂತ. ಯಾಕಂದ್ರೆ ನಾವು ಏನೋ ಒಂದ್ ತಿಳ್ಕೊಂಡಿರ್ತೀವಿ, ದಿಢೀರ್ ಅಂತ ಒಂದ್ ಅಕ್ಷರ ಬಂದ್ಬಿಡ್ತದೆ. ಹಾ, ಹೇಗಪ್ಪ ಈಗ ಆಡೋದು, ಈಗ ತೊಂದ್ರೆ ಆಗೋಯ್ತಲ್ಲ ಅಂತ ಅಲ್ವಾ?
0: ಹೌದೌದು.
3: ನೀವೇ ಹೇಳಿ, ನಾವ್ ದಿಢೀರ್ ಅಂತ ಒಂದು ಅಕ್ಷರ ಬೇರೆ ಬಂದ್ಬಿಡ್ತದೆ.
0: ಅದು ಅಂತ್ಯಾಕ್ಷರಿ. ಈಗ ಇದೊಂದು ಎಕ್ಸಾಮ್ ಇದ್ದಂಗೆ, ಎಕ್ಸಾಮ್ ಬರ್ಬೇಕಾದ್ರೆ ಹೆಂಗಿರ್ಬೇಕು? ನಾವು ಎಕ್ಸಾಮ್ ನಡೆಸೋರು, ನೀವು ಎಕ್ಸಾಮ್ ಬರೆಯೋರು.

0: ಓಕೆ, ನಾಕ್ಷರ ಇದೆ ನಿಮಗೆ.
1: ನಾನು ನೀನು ಜೋಡಿ ಒಲುಮೆಯೇ ನಮ್ಮ ಒಡನಾಡಿ, ಒಲುಮೆಯೇ ಬಾಳಿನ ಮುನ್ನುಡಿ, ಬಾಳ್ವೆ ಹೃದಯದ ಕನ್ನಡಿ. ನಾನು ನೀನು ಜೋಡಿ. ನೀನೇ ಬರೋದು ಕೊನೆಗೆ.
0: ಯಾವುದು ಡಿ ದಾ ಬರುತ್ತಲ್ಲ, ಓಕೆ ಚೆನ್ನಾಗಾಡಿದ್ರಿ. ಯಾಕೆ ಕಾರ್ಯಕ್ರಮದಲ್ಲಿ ಒಂದೆರಡು ಸರಿ ಭಾಗವಹಿಸಿಲ್ಲ ನೀವು?
1: ಇಲ್ಲ ಸರ್, ಮನೆ ಭಾಗವಹಿಸಿದ್ರೆ ಹಾಗೆ ಕಟ್ ಆಗೋದು. ಯಾರೋ ಬಂದ್ಬಿಟ್ಟಿದ್ರು ದಿಢೀರ್ ಅಂತ ಕಟ್ ಮಾಡ್ಬಿಟ್ಟೆ. ಹೋದ್ರೆ ಸ್ವಲ್ಪ ಕಷ್ಟ ಸಾಯಂಕಾಲದ ಹೊತ್ತು.
0: ಹೌದಾ, ಇದಾರ ಮನೆಯವ್ರು ಇದಾರ ಅಲ್ಲಿ?
1: ಇಲ್ಲ, ಮೇಲ್ಗಡೆ ಇದಾರೆ ಸರ್. ನಾನು ಅಂಗಡಿಯಲ್ಲಿ ಇದೀನಿ. ಇಲ್ಲ,
0: ಅವ್ರ ಕಡೆನೂ ಒಂದ್ಸರಿ ಹಾಡು ಆಡಿಸ್ಬಿಡಿ.
1: ಅವ್ರಿಗೆ ಹಾಡಲ್ಲ ಹಾಡಲ್ಲ, ಬೇಕಾದ್ರೆ ಮಾತಾಡ್ತಾರೆ ಚೆನ್ನಾಗಿ.
0: ಹೌದಾ,
1: ಇನ್ನೊಂದ್ಸಲ ಯಾವಾಗ ಮಾತಾಡ್ತೀನಿ ಸರ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು,
1: ಧನ್ಯವಾದಗಳು.
0: ಎಸ್ ಕೆಳಗರೆ ಮೂರ್ತಿ ಅವರು ವಿಲ್ಸನ್ ಗಾರ್ಡನ್ ಇಂದ ಬೆಂಗಳೂರಿಂದ ಹಾಡಿ ದಾ ಅಕ್ಷರ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ಒಂದು ಕರೆ ತಗೊಂಬೋದು ಅನ್ಸುತ್ತೆ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ಧನ್ರಾಜ್
0: ಅವ್ರೆ, ಹಾಡಿ ಯಾವ ಹಾಡು ಹಾಡ್ತೀರಿ ದಾ ಅಕ್ಷರದ್ದು?
2: ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ, ಈತನಂತ ರಾಣಿ ಗುರಿ ತಿರಿಸಿಯೇಗೋ ನಾಕಾಣೆ ನಾಕಾಣೆ, ನನ್ನ ದೇವರಾಣಿ ಬಲಾರೆ ಇವ ಬಾರಿ ಮೋಜುಗಾರ, ಬಲಾರೆ ಇವ ಬಾರಿ ಮೋಜುಗಾರ. ಥ್ಯಾಂಕ್ ಯು ಸರ್.
0: ಎಕ್ಸಾಮ್ ಹೆಂಗ್ ಮಾಡ್ತಾ ಇದ್ದೀರಿ? ಪ್ರಿಪರೇಷನ್ ರೆಡಿ ಮಾಡ್ಕೊಂತ ಇದ್ದೀರಾ? ಹಲೋ, ಗೊತ್ತಾಯ್ತು. ಸ್ಟೂಡೆಂಟ್ ಅವರು ಚೆನ್ನಾಗಿ ಹಾಡಿದ್ದಾರೆ, ಧನರಾಜ್ ಗಾಣದಕಟ್ಟೆಯಿಂದ. ಎಸ್ ಕೆಳಗರೆ ಇನ್ನೇನು ಸಮಯ ಆಗಿದೆ, ಕರೆ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ, ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ಓಕೆ ಮಾಲ್ತೇಶರ್, ಪ್ರೋಗ್ರಾಮ್ ಸೂಪರ್ ಸೂಪರ್, ಆಲ್ ಟೈಮ್ ಅಂತ್ಯಾಕ್ಷರಿ ಟೈಮ್, ಮಯೂರ್ಕೋಟೆ ಜನಾಪುರ ಅವರ ಸಂದೇಶ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಓಕೆ ಹಾಡುಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕೆ ಎಸ್ ಆರ್ ಪಿ ಕ್ವಾರ್ಟರ್ಸ್ ರೂಪ ಅವರು ಸಹ ಹಾಡು ಕಳಿಸಿದ್ದಾರೆ. ರಾಘವಮಣಿಯನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರ ಬೆಟ್ಟಂಪಾಡಿ ದುಬೈ ಅವರು ಒಂದು ಎರಡು ಹಾಡನ್ನು ಕಳಿಸಿದ್ದಾರೆ. ಸಮಯ ಇಲ್ಲ, ತಗೊಳಕ್ಕಾಗ್ತಾ ಇಲ್ಲ. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ ಅವರು ಸಹ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡುಗಳನ್ನು ಕಳಿಸಿದ್ದಾರೆ. ಇಷ್ಟೊತ್ತು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಿಲಯದ ಪರವಾಗಿ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮೊಂದಿಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: the growth of the combined index of 8 core industries in the country rose to 1.7% in April this year on an annual basis, up from the revised 1.2% in March. The India Met Department, IMD, has issued a red alert for severe heatwave conditions over parts of Uttar Pradesh, Madhya Pradesh and Vidarbha for the next 2 to 3 days. Similar conditions are likely to prevail over Haryana, Chandigarh, Delhi, Punjab, Bihar, Chhattisgarh, coastal Andhra Pradesh, Himachal Pradesh, Odisha, Rajasthan, Telangana and Uttarakhand till tomorrow. Meanwhile, severe heatwave gripped several parts of northern and central India, with the mercury breaching the 45 degree mark. In national capital, an orange alert has been issued for heatwave conditions for the next 3 to 4 days. More from our correspondent.
1: According to the Met Department, the maximum temperature in Delhi is expected to be around 45 to 47 degrees Celsius tomorrow. In the past 24 hours, the maximum temperature in the national capital was recorded at 44.5 degrees Celsius. With increase in the temperature, the Delhi government has mandated a compulsory rest period for all outdoor workers from 1 p.m. to 4 p.m. amid intensifying peak summer temperatures. With Shivang Mishra from Mesharan for Akashwani News, Delhi.
0: In IPL cricket, match between Mumbai Indians and host Kolkata Knight Riders is underway at the iconic Eden Gardens. Mumbai Indians were 57 for 4 in 8 overs when match was halted due to rain. Earlier, Kolkata Knight Riders won the toss and elected to field. Yesterday, Rajasthan Royals defeated Lucknow Super Giants by 7 wickets in a high-scoring match in Jaipur. And now, before we end the bulletin, the headlines once again. India and Italy agree to elevate ties to special strategic partnership. Both sides ink 15 agreements to boost bilateral cooperation in key areas, including critical minerals, defense and agriculture. Prime Minister Narendra Modi receives FAO's highest honor, Agricola Medal, dedicates award to farmers of India. West Bengal government announces immediate start of deportation proceedings against illegal Bangladeshi infiltrators under Citizenship Amendment Act. India to remain world's fastest growing major economy with 6.4% growth this year despite West Asia conflict, says UN report. IMD issues red alert for severe heatwave conditions over Uttar Pradesh, Madhya Pradesh and Vidarbha for the next 2 to 3 days. And in IPL cricket, match between host Kolkata Knight Riders and Mumbai Indians underway at the Eden Gardens. And that's all in the news at 9. Good night.
2: ಸಮಯ 9:15 10 ಸೆಕೆಂಡುಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2000 ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರದ ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಸಿದ್ಧ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರ, ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವಂತಹ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವ್ಯಾಪಾರ, ಸಾಂಸ್ಕೃತಿಕ ವಿನಿಮಯ ಮತ್ತು ಅರಬ್ಬಿ ಸಮುದ್ರದಾದ್ಯಂತದ ಬಲವಾದ ಸಮುದಾಯ ಸಂಬಂಧಗಳಿಂದ ರೂಪಿತವಾದ ಸುದೀರ್ಘ ಸಂಬಂಧವನ್ನು ಹಂಚಿಕೊಂಡಿವೆ. ಮುತ್ತು, ಖರ್ಜೂರ, ಮಸಾಲೆ, ಜವಳಿ ಮತ್ತು ಮೀನುಗಾರಿಕೆಯ ವ್ಯಾಪಾರವು ಶತಮಾನಗಳಿಂದ ಪಶ್ಚಿಮ ಭಾರತವನ್ನು ಕೊಲ್ಲಿ ಪ್ರದೇಶದೊಂದಿಗೆ ಸಂಪರ್ಕಿಸಿತ್ತು. 1972 ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಲಾಯಿತು. ನಂತರ ಅಬುಧಾಬಿ ಮತ್ತು ನವದೆಹಲಿಯಲ್ಲಿ ರಾಯಭಾರ ಕಚೇರಿಗಳನ್ನು ತೆರೆಯಲಾಯಿತು. 2015 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ನೀಡಿದ ನಂತರ ದ್ವಿಪಕ್ಷೀಯ ಸಂಬಂಧಗಳು ಹೊಸ ವೇಗ ಪಡೆದುಕೊಂಡವು.

ಇದು 34 ವರ್ಷಗಳಲ್ಲಿ ಭಾರತೀಯ ಪ್ರಧಾನಮಂತ್ರಿಯೊಬ್ಬರ ಮೊದಲ ಭೇಟಿಯಾಗಿತ್ತು. 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 7 ಬಾರಿ ಯುಎಇಗೆ ಭೇಟಿ ನೀಡಿದ್ದಾರೆ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 5 ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ಅವಧಿಯಲ್ಲಿ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ರಕ್ಷಣೆ ಮತ್ತು ಡಿಜಿಟಲ್ ಆರ್ಥಿಕತೆಯಲ್ಲಿ ಸಹಕಾರವು ವಿಸ್ತರಿಸಿದೆ. ಯುಎಇ ಈಗ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಪ್ರಮುಖ ಇಂಧನ ಪೂರೈಕೆದಾರ ಮತ್ತು ಮೂಲಸೌಕರ್ಯ ಹಾಗೂ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಪ್ರಮುಖ ಹೂಡಿಕೆದಾರ ರಾಷ್ಟವಾಗಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸರಕು ವ್ಯಾಪಾರವು ಮೊದಲ ಬಾರಿಗೆ 100 ಬಿಲಿಯನ್ ಅಮೆರಿಕನ್ ಡಾಲರ್ ದಾಟಿದ್ದು ಹಣಕಾಸು ವರ್ಷ 2025-26 101.25 ಬಿಲಿಯನ್ ಅಮೆರಿಕನ್ ಡಾಲರ್ ತಲುಪಿದೆ. ಎರಡೂ ಕಡೆಯವರು 2032 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 200 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ದ್ವಿಗುಣಗೊಳಿಸಲು ಬದ್ದವಾಗಿವೆ. ಹೂಡಿಕೆಯು ಕೂಡ ಈ ದ್ವಿಪಕ್ಷೀಯ ಸಂಬಂಧದ ಮಹತ್ವದ ಅಂಶವಾಗಿದೆ. ಎರಡೂ ರಾಷ್ಟಗಳು ಫೆಬ್ರವರಿ 2024 ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದು 31 ಆಗಸ್ಟ್ 2024 ಜಾರಿಗೆ ಬಂದಿತು. ಏಪ್ರಿಲ್ 2000 ರಿಂದ ಮಾರ್ಚ್ 2025 ಯುಎಇಯಿಂದ ಭಾರತಕ್ಕೆ ಬಂದ ಒಟ್ಟು ಎಫ್ಡಿಐ 25.19 ಬಿಲಿಯನ್ ಅಮೆರಿಕನ್ ಡಾಲರ್ ಆಗಿದ್ದು ಇದು ಯುಎಇಯನ್ನು ಭಾರತದ 7ನೇ ಅತಿದೊಡ್ಡ ಸಾಗರೋತ್ತರ ಹೂಡಿಕೆದಾರ ರಾಷ್ಟವನ್ನಾಗಿ ಮಾಡಿದೆ. ಯುಎಇಯ ಹೂಡಿಕೆಗಳು ರಿಯಲ್ ಎಸ್ಟೇಟ್, ಮೂಲಸೌಕರ್ಯ, ಇಂಧನ, ಖಾಸಗಿ ಇಕ್ವಿಟಿ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿವೆ. ಯುಎಇಯ ಸಾರ್ವಭೌಮ ಸಂಪತ್ತು ನಿಧಿಗಳು ಭಾರತದಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. ಭಾರತ ಮತ್ತು ಯುಎಇ ನಡುವೆ ಸ್ಥಳೀಯ ಕರೆನ್ಸಿ ಸೆಟ್ಲ್ಮೆಂಟ್ ವ್ಯವಸ್ಥೆಯು ಜಾರಿಯಲ್ಲಿದೆ. ಇದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹಣ ರವಾನೆಯನ್ನು ರೂಪಾಯಿ ಮತ್ತು ಅರಬ್ ಎಮಿರೇಟ್ಸ್ ದಿರ್ಹಾಮ್ ಮೂಲಕ ಇತ್ಯರ್ಥಪಡಿಸಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಮತ್ತು ವಹಿವಾಟು ವೆಚ್ಚಗಳು ಕಡಿಮೆಯಾಗುತ್ತವೆ. ಭಾರತ ಮತ್ತು ಯುಎಇ ವಿಶೇಷವಾಗಿ ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿ ನಿಕಟ ಮತ್ತು ಕ್ರಿಯಾತ್ಮಕ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ. ಹಣಕಾಸು ವರ್ಷ 2024-25 ಯುಎಇ ಕಚ್ಚಾ ತೈಲದ 4ನೇ ಅತಿದೊಡ್ಡ ಮೂಲವಾಗಿ, ಎಲ್ಎನ್ಜಿಯ 3ನೇ ಅತಿದೊಡ್ಡ ಮೂಲವಾಗಿ, ಎಲ್ಪಿಜಿಯ ಅತಿದೊಡ್ಡ ಪೂರೈಕೆದಾರರಾಗಿ ಮತ್ತು ಭಾರತದ ಸಿದ್ಧ ಪೆಟ್ರೋಲಿಯಂ ಉತ್ಪನ್ನಗಳ 2ನೇ ಅತಿದೊಡ್ಡ ರಫ್ತು ತಾಣವಾಗಿ ನಿಂತಿದೆ. ಪ್ರಸ್ತುತ ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಏಕೈಕ ದೇಶ ಯುಎಇ ಆಗಿದೆ. ಇಂಧನ ಮತ್ತು ವ್ಯಾಪಾರದ ಹೊರತಾಗಿ ಸಂಪರ್ಕ ಮತ್ತು ಸಾರಿಗೆ ಸಹಕಾರವು ದ್ವಿಪಕ್ಷೀಯ ಪಾಲುದಾರಿಕೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮುತ್ತಿವೆ. ಎರಡೂ ದೇಶಗಳು ಕಡಲ ಸಂಪರ್ಕವನ್ನು ಬಲಪಡಿಸಲು ಕೆಲಸ ಮಾಡುತ್ತಿವೆ. ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರವು ದ್ವಿಪಕ್ಷೀಯ ಸಂಬಂಧದ ಇತರ ಕ್ಷೇತ್ರಗಳಿಗೆ ಅನುಗುಣವಾಗಿ ಸ್ಥಿರವಾಗಿ ಬೆಳೆಯುತ್ತಿದೆ. ಜೂನ್ 2003 ರಕ್ಷಣಾ ಸಹಕಾರ ಕುರಿತ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಚಿವಾಲಯ ಮಟ್ಟದಲ್ಲಿ ಜಂಟಿ ರಕ್ಷಣಾ ಸಹಕಾರ ಸಮಿತಿಯ ಮೂಲಕ ಇದನ್ನು ಮುನ್ನಡೆಸಲಾಗುತ್ತಿದೆ. ಸೇವಾ ಕೇಂದ್ರ ಕಚೇರಿ ಮಟ್ಟದಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರದ ಮಾರ್ಗಗಳನ್ನು ಚರ್ಚಿಸಲು ವಾರ್ಷಿಕವಾಗಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸೇನಾ ಸಿಬ್ಬಂದಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ. ಭಾರತೀಯರು ಯುಎಇಯಲ್ಲಿ ಅತಿದೊಡ್ಡ ವಲಸಿಗ ಗುಂಪಾಗಿದ್ದಾರೆ. ಅವರು ಯುಎಇ ಆರ್ಥಿಕತೆ ಮತ್ತು ಸಮಾಜದ ಬೆನ್ನೆಲುಬಾಗಿದ್ದಾರೆ. ಅವರ ಯೋಗಕ್ಷೇಮವು ಎರಡೂ ದೇಶಗಳಿಗೆ ಮುಖ್ಯವಾಗಿದೆ. ಜಾಗತಿಕ ಆರ್ಥಿಕತೆಗೆ ಸವಾಲುಗಳಿದ್ದರೂ ಸಹ ಅನಿವಾಸಿ ಭಾರತೀಯರು ಭಾರತಕ್ಕೆ ನಿರಂತರವಾಗಿ ಹಣ ರವಾನೆ ಮಾಡುತ್ತಿದ್ದು ವಿದೇಶಿ ವಿನಿಮಯ ಮೀಸಲು ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 15ನೇ ಮೇ 2026 ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ನೀಡಿದರು ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಈ ಭೇಟಿಯು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿನ ವೇಗವನ್ನು ಪುನರುಚ್ಚರಿಸಿದೆ. ಎರಡೂ ದೇಶಗಳು ಕಾರ್ಯತಂತ್ರ, ಆರ್ಥಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಬದ್ದವಾಗಿವೆ. ಈ ಚರ್ಚೆಗಳು ಚೇತರಿಸಿಕೊಳ್ಳುವ ಪೂರೈಕೆ ಸರಪಳಿಗಳು, ದೀರ್ಘಕಾಲೀನ ಆರ್ಥಿಕ ಸಹಯೋಗ ಮತ್ತು ಪ್ರಾದೇಶಿಕ ಹಾಗೂ ಜಾಗತಿಕ ಆದ್ಯತೆಗಳ ಮೇಲೆ ಬೆಳೆಯುತ್ತಿರುವ ಒಮ್ಮತವನ್ನು ಹೇಳಿವೆ. ಪ್ರಧಾನಮಂತ್ರಿಯವರ ಈ ಭೇಟಿಯು ವಿಸ್ತರಿಸುತ್ತಿರುವ ಭಾರತ ಯುಎಇ ದ್ವಿಪಕ್ಷೀಯ ಪಾಲುದಾರಿಕೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಫಲಿತಾಂಶಗಳು ನಿರ್ಣಾಯಕ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಒಮ್ಮತವನ್ನು ಪ್ರತಿಬಿಂಬಿಸುತ್ತವೆ. ಇವು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವ, ತಾಂತ್ರಿಕ ಸಹಯೋಗ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುತ್ತವೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರದ ಸಹಯೋಗದ ಕುರಿತಾದ ತಿಳಿವಳಿಕಾ ಒಪ್ಪಂದವು ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿನ ಆಳವಾದ ಸಹಕಾರದ ಮೂಲಕ ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ನಿರ್ಣಾಯಕ ಇಂಧನ ಸಂಪನ್ಮೂಲಗಳ ವಿಶ್ವಾಸಾರ್ಹ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಈ

ಪಾಲುದಾರಿಕೆಯು ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಚೌಕಟ್ಟನ್ನು ಸಹ ಹೆಚ್ಚಿಸುತ್ತದೆ. ಇದು ಜಾಗತಿಕ ಪೂರೈಕೆ ವ್ಯತ್ಯಯಗಳು ಮತ್ತು ಇಂಧನ ಮಾರುಕಟ್ಟೆಯ ಅಸ್ಥಿರತೆಯ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ಈ ಒಪ್ಪಂದವು ದ್ರವೀಕೃತ ನೈಸರ್ಗಿಕ ಅನಿಲ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣಾ ಮೂಲಸೌಕರ್ಯಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಮತ್ತು ಶೇಖರಣಾ ಸಾಮರ್ಥ್ಯವನ್ನು ವಿಸ್ತರಿಸಲು ಭಾರತದ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಸುರಕ್ಷಿತ ಮತ್ತು ಭವಿಷ್ಯದ ಸಿದ್ಧ ಇಂಧನ ಪರಿಸರ ವ್ಯವಸ್ಥೆಯನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಪೂರೈಕೆಯ ಕುರಿತು ಇಂಡಿಯನ್ ಆಯಿಲ್ ಲಿಮಿಟೆಡ್ ಕಂಪನಿ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರವು ಭಾರತದ ದೀರ್ಘಕಾಲೀನ ಎಲ್ಪಿಜಿ ಪೂರೈಕೆ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ದೇಶೀಯ ಬೇಡಿಕೆಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಇಂಧನ ಮೂಲವನ್ನು ಖಚಿತಪಡಿಸುತ್ತದೆ. ಈ ಉಪಕ್ರಮವು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಇಂಧನ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುತ್ತದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಇಂಧನ ಪಾಲುದಾರರಲ್ಲಿ ಒಂದಾಗಿ ಯುಎಇಯ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಗಾಗಿ ಚೌಕಟ್ಟು ಉಭಯ ದೇಶಗಳ ನಡುವಿನ ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸುತ್ತದೆ. ಇದು ಜಂಟಿ ಪಾಲುದಾರಿಕೆಗಳು, ಸಹ ಅಭಿವೃದ್ಧಿ ಮತ್ತು ಹೆಚ್ಚಿನ ಉದ್ಯಮದ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಈ ಒಪ್ಪಂದವು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಹಂಚಿಕೆಯನ್ನು ಸಹ ಉತ್ತೇಜಿಸುತ್ತದೆ. ಇದು ಸುಧಾರಿತ ರಕ್ಷಣಾ ಉತ್ಪಾದನೆ ಮತ್ತು ಸಾಮರ್ಥ್ಯಗಳಲ್ಲಿನ ಸಹಕಾರಕ್ಕೆ ಬೆಂಬಲ ನೀಡುತ್ತದೆ. ವಿಶಾಲ ಮಟ್ಟದಲ್ಲಿ ಈ ಪಾಲುದಾರಿಕೆಯು ರಾಷ್ಟೀಯ ಮತ್ತು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಗುಜರಾತ್ನ ವಾಡಿನಾರ್ನಲ್ಲಿ ಹಡಗು ದುರಸ್ತಿ ಕ್ಲಸ್ಟರ್ ಸ್ಥಾಪಿಸುವ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಡ್ರೈಡಾಕ್ಸ್ ವರ್ಲ್ಡ್ ನಡುವಿನ ತಿಳಿವಳಿಕಾ ಒಪ್ಪಂದ ಉಪಕ್ರಮವು ಹಡಗು ಸಾಗಣೆ, ಬಂದರು ಮತ್ತು ಕರಾವಳಿ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ. ಇದು ಬೆಳೆಯುತ್ತಿರುವ ಕಡಲ ಮತ್ತು ಸಾರಿಗೆ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಕಡಲ ಸಾರಿಗೆ ಪರಿಸರ ವ್ಯವಸ್ಥೆಯನ್ನು ಸಹ ಸುಧಾರಿಸುತ್ತದೆ. ಇದು ಹಡಗು ದುರಸ್ತಿ ಮತ್ತು ಸಂಬಂಧಿತ ಕೈಗಾರಿಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ದಕ್ಷ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಸಹ ಮುನ್ನಡೆಸುತ್ತದೆ. ಇದು ದೇಶೀಯ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ಥಳೀಯ ಕಡಲ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ. ಹಡಗು ದುರಸ್ತಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಯ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಡ್ರೈಡಾಕ್ಸ್ ವರ್ಲ್ಡ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾರಿಟೈಮ್ ಅಂಡ್ ಶಿಪ್ ಬಿಲ್ಡಿಂಗ್ ನಡುವಿನ ತಿಳಿವಳಿಕಾ ಒಪ್ಪಂದ ವ್ಯವಸ್ಥೆಯು ಭಾರತೀಯ ಕಡಲ ಕಾರ್ಯಪಡೆಯ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಇದು ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ, ತಾಂತ್ರಿಕ ಕೌಶಲ್ಯ ವೃದ್ಧಿ ಮತ್ತು ಸಾಮರ್ಥ್ಯ ವರ್ಧನೆಗೆ ಬೆಂಬಲ ನೀಡುತ್ತದೆ. ಈ ಉಪಕ್ರಮವು ನುರಿತ ಕಡಲ ವೃತ್ತಿಪರರ ಜಾಗತಿಕ ಹಬ್ ಆಗಿ ಭಾರತವು ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಇದು ಉದ್ಯಮಕ್ಕೆ ಸಿದ್ಧವಿರುವಂತಹ ಪರಿಣಿತಿಯನ್ನು ಬಲಪಡಿಸುತ್ತದೆ ಮತ್ತು ಕಡಲ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಈ ಸಹಯೋಗವು ಸ್ಕಿಲ್ ಇಂಡಿಯಾ ಮಿಷನ್ನ ಉದ್ದೇಶಗಳಿಗೆ ಅನುಗುಣವಾಗಿದೆ. ಇದು ವಿಕಸನಗೊಳ್ಳುತ್ತಿರುವ ಜಾಗತಿಕ ಕಡಲ ಉದ್ಯಮಕ್ಕಾಗಿ ಭವಿಷ್ಯದ ಸಿದ್ಧ ಕಾರ್ಯಪಡೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಭಾರತದ ಸಿಡಾಕ್ ಮತ್ತು ಯುಎಇಯ G42 ನಡುವಿನ ಪಾಲುದಾರಿಕೆಯಲ್ಲಿ 8 ಎಕ್ಸಾಫ್ಲಾಪ್ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪಿಸಲು ನಿಯಮಾವಳಿಗಳ ಪಟ್ಟಿ ರೂಪಿಸಲಾಗಿದ್ದು, ಈ ಪಾಲುದಾರಿಕೆಯು ಭಾರತದ ಸಾರ್ವಭೌಮ ಕೃತಕ ಬುದ್ಧಿಮತ್ತೆ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಾಮರ್ಥ್ಯಗಳನ್ನು ವೇಗಗೊಳಿಸುತ್ತದೆ. ಇದು ದೇಶದ ಸೂಪರ್ ಕಂಪ್ಯೂಟಿಂಗ್ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಇಂಡಿಯಾ ಎಐ ಮಿಷನ್ಗೆ ಉತ್ತೇಜನ ನೀಡುತ್ತದೆ. ಇದು ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಮುಂದಿನ ಪೀಳಿಗೆಯ ತಾಂತ್ರಿಕ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಯುಎಇಯಿಂದ ಭಾರತಕ್ಕೆ ಹೂಡಿಕೆ ಬದ್ಧತೆಗಳು ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುತ್ತವೆ. ಅವು ಭಾರತದ ಮೂಲಸೌಕರ್ಯ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿನ ಹೂಡಿಕೆಗೆ ಉತ್ತೇಜನ ನೀಡುತ್ತವೆ. ಈ ಬದ್ಧತೆಗಳು ದೀರ್ಘಕಾಲೀನ ಬಂಡವಾಳ ಹರಿವು ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇವು ಭಾರತದ ಆರ್ಥಿಕ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ವಿಸ್ತರಣೆಯ ಗುರಿಗಳಿಗೆ ಬೆಂಬಲ ನೀಡುತ್ತವೆ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿಯವರ ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಬಾಂಧವ್ಯವು ಭವಿಷ್ಯದ ಆಧಾರಿತ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿರುವುದನ್ನು ಪ್ರತಿಬಿಂಬಿಸುತ್ತವೆ. ಈ ಸಹಕಾರವು ವಿಶ್ವಾಸ, ನಾವೀನ್ಯತೆ ಮತ್ತು ಹಂಚಿಕೆಯ ಸಮೃದ್ಧಿಯಲ್ಲಿ ಭದ್ರವಾಗಿ ನೆಲೆಗೊಂಡಿದೆ. ಈ ಒಪ್ಪಂದಗಳು ಇಂಧನ, ವ್ಯಾಪಾರ ಮತ್ತು ರಕ್ಷಣೆಯಂತಹ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿನ ಸಹಯೋಗವನ್ನು ಗಾಢವಾಗಿಸುತ್ತವೆ. ಅವು ಅತ್ಯಾಧುನಿಕ ತಂತ್ರಜ್ಞಾನಗಳು, ಸಾರಿಗೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ
ಹೊಸ ಅವಕಾಶಗಳನ್ನು ತೆರೆಯುತ್ತವೆ. ಭಾರತ ಮತ್ತು ಯುಎಇ ನಡುವಿನ ಸಂಬಂಧವು ಸಾಂಪ್ರದಾಯಿಕ ವ್ಯಾಪಾರ ಕೊಂಡಿಗಳಿಂದ ವಿಶಾಲ ವ್ಯಾಪ್ತಿಯ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮಾರ್ಪಟ್ಟಿದೆ. ನಿರಂತರ ರಾಜಕೀಯ ತೊಡಗಿಸಿಕೊಳ್ಳುವಿಕೆ ಮತ್ತು ಆರ್ಥಿಕ ಸಹಕಾರವು ಈ ಬದಲಾವಣೆಗೆ ಕಾರಣವಾಗಿದೆ. ಇಂದು ಈ ಪಾಲುದಾರಿಕೆಯು ಇಂಧನ ಭದ್ರತೆ,

0: ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆ ಮತ್ತು ರಕ್ಷಣಾ ಸಹಕಾರವನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿಯವರ 2026 ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಿವೆ. ಅವು ಉದಯೋನ್ಮುಖ ತಂತ್ರಜ್ಞಾನಗಳು, ಕಡಲ ಮೂಲ ಸೌಕರ್ಯ, ಕೃತಕ ಬುದ್ದಿಮತ್ತೆ ಮತ್ತು ಕಾರ್ಯತಂತ್ರದ ಕೈಗಾರಿಕೆಗಳಲ್ಲಿ ಸಹಕಾರವನ್ನು ವಿಸ್ತರಿಸುತ್ತವೆ. ಉಭಯ ದೇಶಗಳು ತಮ್ಮ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಆದ್ಯತೆಗಳನ್ನು ಸಂಯೋಜಿಸುತ್ತಿರುವುದರಿಂದ ಈ ಪಾಲುದಾರಿಕೆಯು ಮುಂದಿನ ವರ್ಷಗಳಲ್ಲಿ ಪ್ರಾದೇಶಿಕ ಸ್ಥಿರತೆ, ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
2: ನನ್ನ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು.
1: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾ ಪೂರ್ವಕವಾಗಿಯೇ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ನೀರಿಲ್ಲದೆ ಜೀವನವನ್ನ ಊಹಿಸಲು ಅಸಾಧ್ಯ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ ಎರಡು ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ವಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
2: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಸೊ ಬೇಸಿಕಲಿ ಕರ್ನಾಟಕದಲ್ಲಿ ಟೂ ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್ ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮ್ಗೆ. ಸೊ ಈ ಸಲ ನಮ್ಗೆ ಏನೇನು ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮ್ಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದ ಟೈಮ್ ಕಳ್ಸಿದ್ರೆ ಇಷ್ಟು ಜನ ಕಳಿಸ್ಬೋದು ಅಂತ. ಸೊ ಟೈಮ್ ಇಟ್ ಇಸ್ ನಾಟ್ ಟಾಪ್ 2 ಕಳ್ಸೋದು ಆತರ ಅಲ್ಲ, ಅಕಸ್ಮಾತ್ ಟೈಮಿಂಗ್ ಯಾರು

0: ಅಲ್ಲಿ ಪವರ್ ಫಿಲ್ಟ್ರೇಷನ್ ಸಿಸ್ಟಮ್ ಎಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ಲೀಸ್ಟ್ ಒಂದು 40-50 lakh ರುಪೀಸ್ ಆಗುತ್ತೆ ಆನ್ಯುವಲಿ, ಆಲ್ಮೋಸ್ಟ್ 4 lakh ರುಪೀಸ್ ಅ ಮಂತ್. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನಚ್ಚ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆಗಿ ಬೆಂಗಳೂರು ಆಗ್ಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ ಬರ್ಬೋದು, ಬಟ್ ಅಲ್ಲಿ ಅವ್ರಿಗೆ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ದಿಮ್ ಮೋರ್. ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದೀವಿ ನಾವು. ಮೇನ್ ಆದ್ರೆ ರೀಸನ್ ಅಂದ್ರೆ ಜೆನೆಟಿಕ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್, ಎಸ್ಪೆಷಲಿ ಯುರೋಪಿಯನ್ಸ್ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದೇರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದು ಆಗತ್ತೆ, ಅದು ಇಟ್ಸ್ ಓನ್ಲಿ ಕ್ವೆಶ್ಚನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ತಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೆಡ್ ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡಕ್ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಅನೀಶ್ ಎಸ್ ಗೌಡ, ನಾನು ಒಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಇಲ್ಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500, 800 ಮತ್ತೆ 200 ಫ್ರೀ ಸ್ಟೈಲ್ ರೆಕಾರ್ಡ್ ಇದೆ, ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ ಸ್ಟೇಟ್ ಚಾಂಪಿಯನ್ಶಿಪ್ಸ್ ನಡೀತಾ ಇದೆ, ನಮ್ ನ್ಯಾಷನಲ್ಸ್ ಗೆ ಕ್ವಾಲಿಫಿಕೇಶನ್. ಆ ನ್ಯಾಷನಲ್ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ಇದೆ, ಸೊ ಇದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ನಾನು 100, 200 ಮತ್ತೆ 400 meter ಫ್ರೀ ಸ್ಟೈಲ್ ಮಾಡಿದ್ದೀನಿ. 100 ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್, ಮತ್ತೆ 400 ಫ್ರೀ ಸ್ಟೈಲ್ ಅಲ್ಲಿ ಬ್ರಾನ್ಸ್ ಬಂದಿದೆ, ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿದೆ. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು 4 ವರ್ಷ ಇದ್ದಾಗ. ನನ್ನ ಅಪ್ಪ ಅಮ್ಮ ಆಕ್ಟಿವಿಟಿ ಇರ್ಬೇಕಂತ ಬೇರೆ ಬೇರೆ ಡಿಫ್ರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು, ಕೊನೆಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ಟಿಕ್ ಆಯ್ತು. ನನ್ನ ಸ್ವಿಮ್ಮಿಂಗು ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ 2022 ಅಲ್ಲಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಹೋಗಿದೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಗೆ, ಅದು ಪೇರೂಲ್ ಇತ್ತು. ಆಮೇಲೆ 2023 ಅಲ್ಲಿ ಏಷ್ಯನ್ ಗೇಮ್ಸ್ ಚೈನಾ, ಮತ್ತೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅದು ಚೈನಾ ಇತ್ತು. ಈ ವರ್ಷ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ತುಂಬಾ ಮುಖ್ಯ ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2 hours, ಮತ್ತೆ 1 week ಅಲ್ಲಿ 3 times ಜಿಮ್ ಇರುತ್ತೆ, ಮಧ್ಯ 1 hour ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, ಒಂದು 3-4 hours ಹೋಗ್ತೀನಿ, 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ 1-3 weeks ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ತಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ, ನಾವು ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಂತರ ಛಗನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡ್ಬೇಕು.
3: ನನ್ನ ಹೆಸರು ಸುಬನಾಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ ಅಂದ್ರೆ ನಮ್ ದೊಡ್ಡಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ರು ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇದ್ರೆ. ಅದಕ್ಕೆ ನಾನ್ ಕಲಿಬೇಕಂತ ನಮ್ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ರು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 years ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 years ಆಗಿತ್ತು. ಮತ್ತೆ ನಾನು 9 ವರ್ಷ ಇರುವಾಗ ನನ್ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ವರ್ಷ ಆಗುವಾಗ ನ್ಯಾಷನಲ್ಸ್ ಸೆಲೆಕ್ಟ್ ಆದೆ. 12 years ಏನೋ ಇರುವಾಗ ನನ್ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 15 meter ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನನ್ ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನು 5 ವರ್ಷ ಮುಂಚೆ ಆಕ್ಚುಲಿ USA ಮೂವ್ ಆದೆ. ನನ್ನ ಕಾಲೇಜ್ ಇದೆ, ಅಂಡರ್ ಗ್ರಾಜುಯೇಟ್ USA ಮುಗಿಸಿದೆ. ಈಗ 1 ವರ್ಷ ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನು ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ಮ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ಗೆ. ಐ ತಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇತ್ತು ಆಕ್ಚುಲಿ. ಅದ್ ನಂಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು. ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿ ಒಂದ್ ಮೆಡಲ್ ಬಂದಿತ್ತು. ಅವಾಗ ಐ ವಾಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಅಲ್ಲಿ ನಾನು ಮಲೇಷ್ಯಾಗೆ ಹೋಗಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ, ಅಂದ್ರೆ ಎಲ್ಲ ನನ್ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೇ ಇಂಜುರಿ ಆಯ್ತು, ಅದಕ್ಕೆ ಬರೀ 9 months ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೇ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಇಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನು ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ 50 meters ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 second ಕಟ್ ಮಾಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನು ಈಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 meters ನನ್ನ ಬೆಸ್ಟ್ ಇವೆಂಟ್.
4: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷಣ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 years ನಾ

0: ಬೆಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ. ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಕಬಡ್ಡಿಯಲ್ಲಿದ್ರು, ಶಶಿಧರ್ ಶೆಟ್ಟಿ ಅಂತ. ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರ ಹೆಸರು ಅರಿನಾಕ್ಷಿ ಶೆಟ್ಟಿ ಅಂತ. ಮತ್ತೆ ನಂದು ಇಬ್ಬರು ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ. ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ಅವ ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಇದೊಂದು ಎರಡು ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್. ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 golds ಮತ್ತೆ 1 silver ಮತ್ತೆ 1 bronze ಆಗಿದೆ, 5 records ಆಗಿದೆ. ದುಬೈಯಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ. ನಾನೊಂದು 2 ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ. ಮತ್ತೆ ಅಪ್ಪ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾ ಒಂದು 3 ವರ್ಷ ಇರುವಾಗ ನಾ ಸ್ವಿಮ್ಮಿಂಗ್ ಸೇರಿದ್ದೆ. ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ. ಮತ್ತೆ ನನ್ನ ಅಣ್ಣನವರ್ಸ್ ಇದ್ದಾರೆ, ಕೀರ್ತನೇಶ್ ಶೆಟ್ಟಿ ಮತ್ತೆ ಚೇತನೇಶ್ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ. ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರ್ಲಿಲ್ಲ. ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ, ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ನಂದು 2 ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ. ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೇನೆ. ಮತ್ತೆ 100 free ಅಲ್ಲಿ ಥರ್ಡ್ ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೇನೆ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು. ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು. ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವ ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದ್ರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್ ಫೆಸಿಲಿಟಿ ಕೇಳಿ ಉಂಟು. ಮತ್ತೆ ನನ್ನ ಸ್ಪಾನ್ಸರ್ಸ್ ಹೆಸರು ಹೆಲ್ತಿಯಮ್ ಅಂತ. ನನ್ನದು ಎಲ್ಲ ಬೇಕು, ಇಲ್ಲಾದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗೌರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.
1: ನನ್ನ ಹೆಸರು ತಾನ್ಯಾ, ನಾನು ಮೈಸೂರಿಂದ, 16 ವರ್ಷ. ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 junior records ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ. ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದ್ದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮಪ್ಪ ಅಮ್ಮನ್ಗೆ ನಾನು ಬರೀ ಓದೋದ್ರಲ್ಲಿ ಇರಬಾರ್ದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಂತ ಇಷ್ಟ ಇತ್ತು. ಅವಾಗ ನನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ರು, ಟೆನ್ನಿಸ್ ಅಥವಾ ಸ್ವಿಮ್ಮಿಂಗ್, ಡಾನ್ಸ್, ಏನು ಅದು ಇದು. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನೇ ಏನಾದ್ರು ಟ್ರಿಪ್ಗೆ ಆಚೆ ಹೋದ್ರೆ ನೀರಿಂದ ತುಂಬಾ ಆಕರ್ಷಣೆ ಇತ್ತು. ಸಮುದ್ರಕ್ಕೂ ಏನಾದ್ರು ಹೋದ್ರೆ ಅಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ದೆ, ಆಟ ಆಡ್ತಾ ಇದ್ದೆ. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾನು ನೀರಿದೆ ಅಂತ ಜಾಯಿನ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಡಿಸ್ಟ್ರಿಕ್ಟ್ ಲೆವೆಲ್, ಝೋನಲ್ ಲೆವೆಲ್ ಮೆಡಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವಾಗ ಸ್ಟೇಟ್ ಲೆವೆಲ್ ಆಯ್ತು ಅವಾಗ ಅನಿಸ್ತು ದಟ್ ಮೇ ಬಿ ಪೊಟೆನ್ಶಿಯಲ್ ಇದೆ, ವಿ ಹ್ಯಾವ್ ಟು ಕಂಟಿನ್ಯೂ ಅಂತ. ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ತುಂಬಾ ಸಪೋರ್ಟಿವ್ ಇದ್ದಾರೆ, ಅಂಡ್ ಬಿಕಾಸ್ ಆಫ್ ದೆಮ್ ನಾನು ಇಷ್ಟು ದೂರ ಬಂದಿರೋ ಕಾರಣ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಖೇಲೋ ಇಂಡಿಯಾ 2024, ಅದರಲ್ಲಿ ನಾನು 400 IM ಮಾಡಿದ್ದೆ, ಅದರಲ್ಲಿ 510 ಹೋಗಿದ್ದೆ. ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸಸ್. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, 400 IM, ಅದಾದ್ಮೇಲೆ ತಕ್ಷಣ 200 breaststroke. ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್. ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ, ಮತ್ತೆ ನಾನ್ ಬರೀ 16 ವರ್ಷ ಇತ್ತು, ನನ್ನ ಫಸ್ಟ್ ಇವೆಂಟ್. ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್, ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂಡ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಅಂಡ್ ಇಟ್ ವಾಸ್ ದ ಹೋಮ್ ಗ್ರೌಂಡ್ ಆಲ್ಸೋ, ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್ ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್, ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಕೇಮ್ ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐ ಹ್ಯಾವ್ ನೆವರ್ ಬೀನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ವಾರ ಇರ್ಬೋದು ಅಷ್ಟೇ, ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ ಒಂದ್ ತಿಂಗಳು ಅಷ್ಟೊಂದು ನನ್ಗೆ ನಡಿಯಕ್ ಆಗದೆ ಇರುವಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪನ್ಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200

0: did I get it? I had a lot of expectations, other I came third, but it's fine, I'm in the nationals, so I'm happy about that. But adad mele nange 400 IM is like my main event. I had to prove everyone wrong that Tanya is still alive. She still is who she is. And I had to show everyone, I had to show my parents, I had to show my coach, I had to show my teammates that Tanya can still do it. So yeah, 400 IM marde. And I broke the state record, which stood in my name. Nanna hesarella itu 5.11 itu, I did 5.8. ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್ ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
2: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226 ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗು ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ ಜೂನ್ 16 ರಿಂದ 21 ರವರೆಗೆ ನಡೆಯಲಿದೆ. ಇದೇ ರಾಷ್ಟ್ರೀಯ ಸ್ಪರ್ಧೆಗಳು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 ಮೀಟರ್ ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ 2:04.20 ಸೆಕೆಂಡ್ಗಳ ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 ಮೀಟರ್ ಇಂಡಿವಿಜುವಲ್ ಮೆಡ್ಲಿಯಲ್ಲಿ ನೈಶಾ ಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ ಡಾಲ್ಫಿನ್ ಅಕ್ವಾಟಿಕ್ಸ್ನ ತನಿಷಿ ಗುಪ್ತಾ 100 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 2 ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 ಮೀಟರ್ ಇಂಡಿವಿಜುವಲ್ ಮೆಡ್ಲಿಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷ ಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮ ಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4:00 x 200 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ನ ವಿದಿತ್ ಎಸ್ ಶಂಕರ್ 50 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 ಮೀಟರ್ ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರದ

0: ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ ನ ಕೊನೆ ಸ್ಪರ್ಧೆಯಾದ 4x100 meter ಮೆಡ್ಲೆ ರಿಲೇಯಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿ ಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2 ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 2026 ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆತ್ಮೀಯ ಕೇಳಿದರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಕೆಳಗಡೆ ಈಗ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ದೇವತಾ ಮನುಷ್ಯ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಇವರ ಧ್ವನಿಗಳಲ್ಲಿ ಬಯಲುದಾರಿ ಚಿತ್ರದ ಹಾಡನ್ನು ಕೇಳಿದಿರಿ. ಕೆಳಗರೆ ಈಗ ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ವಿದ್ಯಾರಾಣಿ.

ಸ್ಟುಡಿಯೋ ಸಮಯ ಸರಿಯಾಗಿ 10:16:42. ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಕೆಳಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಸಾಹಿತಿ, ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ

ತುರುವನೂರು ಮಲ್ಲಿಕಾರ್ಜುನ ಎಂಬಿ ಅವರೊಡನೆ ವಿಶೇಷ ಸಂದರ್ಶನ. ಇವರೊಡನೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಇನ್ನು ನಾಳೆ ಮಧ್ಯಾಹ್ನ 12:15 ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳು ಬಗ್ಗೆ ತಿಳಿಸುವುದರ ಮಹತ್ವ ಹಾಗೂ ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಎಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕೊಡುಗೆ. ಓಕೆ, ಕೆಳಗರೆ ಕೆಳಗರ ಸಂದೇಶ ನೋಡೋಣ. ರೂಪಾ ಎಚ್, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯ ಹಳೆಯ ಚಿತ್ರಗೀತೆಗಳು ಈ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಮನಕ್ಕೆ ಮುದ ನೀಡುತ್ತದೆ. ಸೂಪರ್ ಸಾಂಗ್ ಸರ್ ಅಂತ ಹೇಳಿದ್ದಾರೆ. ರೈಟ್, ಮಾಲ್ತೇಶ್ ಸರ್ ಒಳ್ಳೆಯ ಸುಮಧುರವಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಕೇಳಲು ತುಂಬ ಖುಷಿ ಆಗ್ತಾ ಇದೆ ಅಂತೇಳಿ ಗೌರಮ್ಮ ಹಾವೇರಿಯಿಂದ ಸಂದೇಶ. ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಇದು ಈರಣ್ಣ ಮುದನೂರು ಇವರ ಸಂದೇಶ. ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗೆ ನಿಮ್ಮ ಕನ್ನಡ ನಿರ್ಪಾಣ ಕೇಳುವುದಕ್ಕೆ ಆನಂದವಾಗ್ತಾ ಇದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೇಪೇಟೆ ಬೀದಿ, ಭದ್ರಾವತಿ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ, ನಮಸ್ತೆ ಸರ್, ಊಟ ಆಯ್ತಾ? ನಾವು ಕೂಡ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಒಳ್ಳೊಳ್ಳೆಯ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ. ಬಯಲುಜಾರಿ ಚಿತ್ರದ ಕನಸಲು ನೀನೆ ಮನಸಲು ನೀನೆ ಈ ಹಾಡು ತುಂಬ ಇಷ್ಟವಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು. ಡಾಕ್ಟರ್ MD ಕೃಷ್ಣ, ಶ್ರೀರಾಮ್ಪುರ, ಮೈಸೂರು. ಸವಿನೆನಪು ಕಾಲವೆಂದರೆ ಸುಮಧುರ ಕ್ಷಣಕ್ಕೆ ಸೋಪಾನ. ತಂಪಾದ ಈ ವೇಳೆಯಲ್ಲಿ ಅಮೋಘವಾದ ಕನ್ನಡ ಗೀತೆ ಕೇಳುವುದೇ ನಾವು ಪಡೆದ ಸೌಭಾಗ್ಯ. ರಾಜ್ ರವರ ಹೃದಯದಲ್ಲಿ ಇದೇನಿದ್ದು ಗೀತೆ ನಮ್ಮ ಹೃದಯ ಗೆದ್ದಿತು. ಡಾಕ್ಟರ್ SPP ಜಾನಕಿಯ ಕನಸಲು ನೀನೇ ಹಾಡು ಅಮೋಘವಾಗಿತ್ತು. ಓಕೆ, ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಓಕೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ನಮಸ್ಕಾರ ಸರ್, ಕಾರ್ಯಕ್ರಮ ಮುಗಿಸುವುದರೊಳಗೆ ದಯವಿಟ್ಟು ಬಂಗಾರದ ಮನುಷ್ಯ ಚಿತ್ರದ ನಗು ನಗತನಲ್ಲಿ ಹಾಡನ್ನು ಪ್ರಸಾರ ಮಾಡಿ. NP ಚಂದ್ರಪ್ಪ, ವಿಶ್ರಾಂತ ಶಿಕ್ಷಕ, ವಿದ್ಯಾನಗರ, ಹರಿಹರ ಅವರ ಸಂದೇಶ ಕಳಿಸಿದ್ದಾರೆ. ಓಕೆ, ಎಸ್ ಕೆಳಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಾನಸ ಸರೋವರ ಚಿತ್ರದ ಒಂದು ಗೀತೆ. ಧ್ವನಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ.

ಆತ್ಮೀಯ ಕೇಳಿದರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದ ಕಾರ್ಯಕ್ರಮ ಸಾಗ್ತಾ ಇದೆ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ, ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ. ಸಂದೇಶ ನೋಡೋಣ. ಚಂದ್ರಿಕಾ ಶೇಷಚಲ ಹಾರ್ನಳ್ಳಿ, ಸುಮಧುರ ಗೀತೆಗಳು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಶಿವರುದ್ರಯ್ಯ ಹೊಸಮನೆ ಭದ್ರಾವತಿಯಿಂದ, ನೀವೇ ಸಾಕಿದ ಗಿಣಿ ಹಾಡು ಮನ ಸಂತೋಷಗಳಿತ್ತು, ಗೊಳಿಸಿತು. ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದಗಳು. ನಮಸ್ತೆ ಸರ್, ಮಾತೆ ಸರ್, ಸವಿನೆನಪು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಚಿತ್ರಗೀತೆಗಳು ಮೂಡಿ ಬರ್ತಾ ಇದ್ದಾವೆ ಸರ್. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಕಮ್ಮಂಡಲಗುಂದಿ, ಜಗಳೂರು ತಾಲೂಕು. ಊಟ ಆಯ್ತಾ ಸರ್? ನಿಮ್ಮ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಹಾಡುಗಳು ಬಹಳ ಸೊಗಸಾಗಿವೆ. ನೀನೇ ಸಾಕಿದ ಗಿಣಿ ಅಂತೂ ಪ್ರೀತಿಯಲ್ಲಿ ಮೋಸ ಹೋದವರು ಇಷ್ಟದ ಹಾಡಾಗಿತ್ತು. ಶ್ರೀರಥ್ ಅವರ ನಟನೆ ಮತ್ತು ಎಸ್ ಪಿ ಬಿ ಅವರ ಗಾಯನ ಬಹಳ ಸೊಗಸಾಗಿತ್ತು. ಪಣೀಂದ್ರ ಶಿವಮೊಗ್ಗದಿಂದ. ಓಕೆ. ಶಾಂತಾಚಾರ್ ಬಡೆಗೆ, ಕೊಕ್ಕನೂರು, ಹರಿಹರ ತಾಲೂಕು. ನಮಸ್ತೆ ಸರ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮ ಮತ್ತು ಮಾಲತೇಶ್ವರ್ ಅವರ ಅಪರೂಪವಾದ ನಿರೂಪಣೆ ಅದಷ್ಟೋ ಕೆಳಗರು ರಾತ್ರಿಯ ಹಿತವಾದ ಪಯಣಕ್ಕೆ ಸಾಥ್ ನೀಡ್ತಾ ಇದೆ. ಹಳೆಯ ಮಧುರ ಗೀತೆಗಳು ಪ್ರಸಾರವಾಗುತ್ತಿದ್ದರೆ ಆ ತಂಪಾದ ಹೊತ್ತಿನಲ್ಲಿ ಸಮಯ ಉರುಳಿದ್ದೇ ತಿಳಿಯುವುದಿಲ್ಲ. ರೇಡಿಯೋ ಕೇವಲ ಧ್ವನಿಯಲ್ಲ, ಅದೊಂದು ಭಾವನೆ. ನಿರೂಪಕರಿಗೆ ಮತ್ತು ಆಕಾಶವಾಣಿ ತಂಡಕ್ಕೆ ಇನ್ನಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ನೀಡಲು ದೊಡ್ಡ ಪ್ರೇರಣೆ ನೀಡುತ್ತದೆ. ನಮ್ಮ ನೆಚ್ಚಿನ ಈ ಸವಿನೆನಪು ಕಾರ್ಯಕ್ರಮದಲ್ಲಿ ಮೂಡಿಬಂದ ಹಾಡುಗಳಲ್ಲಿ ನಮಗೆ ಅತ್ಯಂತ ಇಷ್ಟವಾದವು ಅಂದರೆ ಹಾಡುಗಳು ಎಲ್ಲ ಇಷ್ಟವಾದವು. ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೂ ಹಾಡುಗಳಿದ್ದಾವೆ, ಹಾಡುಗಳನ್ನು ಕೇಳಿ ಆನಂತರ ಮಲಗಿ. ಊಟ ಆಯ್ತಾ ಸರ್? ನಿಮ್ಮ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಹಾಡುಗಳು ಬಹಳ ಸೊಗಸಾಗಿವೆ. ನೀನೇ ಸಾಕಿದ ಗಿಣಿ ಅಂತೂ ಪ್ರೀತಿಯಲ್ಲಿ ಹೂ ಹೂ ಇದು ಎರಡು ಸರಿ ಬಂತು. ಓಕೆ, ಶಿವಮೊಗ್ಗ ಪಣೀಂದ್ರ ಶಿವಮೊಗ್ಗ ಅವರ ಸಂದೇಶ. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಮಾಂಗಲ್ಯ ಭಾಗ್ಯ ಹಾಡು ಸೂಪರ್ ಸರ್, ಪ್ರಸಾರಕ್ಕೆ ಧನ್ಯವಾದಗಳು. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರು, ನೀನೇ ಸಾಕಿದ ಗಿಣಿ ಹಾಡು ನಿಜಕ್ಕೂ ಬೊಂಬಾಟ್ ಹಾಡು ಸರ್, ಅವರ ಧ್ವನಿ ಸೂಪರ್, ಆಸೆಯ ಭಾವ ಬಹಳ ಮಧುರ ಗೀತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ರೈಟ್. ಹಾವೇರಿ ಜಿಲ್ಲೆ ಹಾನಗಲ್ನಿಂದ ನಾಗರಾಜ್, ಮಂಜುಳಾ, ನೇಹಾ, ನಕ್ಷ ಅವರಿಂದ ಸಂದೇಶ ಬಂದಿದೆ. ತಂಪಾದ ಸುಂದರ ರಾತ್ರಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಹಳೆಯ ಹಾಡು ಗೀತೆಗಳು ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಎಸ್ ಕೆಳಗರಿಯಾಗಿ ಸಂದೇಶ, ನಿಮ್ಮ ಅಭಿಪ್ರಾಯಗಳ

ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸಂದೇಶದ ರೂಪದಲ್ಲಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಈ ಗೀತೆ

ಸ್ಟುಡಿಯೋ ಸಮಯ ಸರಿಯಾಗಿ 10:42. ಆತ್ಮೀಯ ಕೇಳಿದರೆ ನೀವು ಕೇಳ್ತಾ ಇದ್ದೀರಾ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ.

ಉದರ ಮಹತ್ವ ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಎಚ್ ಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಎಸ್ ಕೆಳಗರೆ, ಈಗ ಸಾಕಷ್ಟು ನಮ್ಮ ಕೆಳಗರ ಸಂದೇಶ ನೋಡೋಣ. ಸಂದೇಶ ನೋಡಿ ಮುಂದಿನ ಗೀತೆ ಹೋಗೋಣಂತೆ. ಊಟ ಮಾಡ್ತಾ ಗೀತೆಗಳನ್ನು ಕೇಳ್ತಾ ಇದ್ದೇನೆ, ಹಾಜರಿ ಹಾಕಿಕೊಡಿ. ಮುರಳೀಧರ್, ಶಿವಮೊಗ್ಗ. ಓಕೆ, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳನ್ನು ಕೇಳುವುದಕ್ಕೆ ಸುಮಧಾರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೆಪೇಟೆ ಬೀದಿ, ಭದ್ರಾವತಿ. ಹಲೋ, ನಮಸ್ತೆ ಸರ್, ಊಟ ಆಯ್ತಾ? ಹಾಡುಗಳನ್ನು ಕೇಳ್ತಾ ಇದ್ದೇವೆ, ತುಂಬ ಚೆನ್ನಾಗಿ ಇದ್ದಾವೆ ಹಾಡುಗಳು. ಭದ್ರಾವತಿ ಜನ ಪ್ರತೀಂದ್ರ ಶ್ರೀನಿವಾಸ್, ಚಂದ್ರಕಲಾ ಶ್ರೇಯಸ್, ಎಸ್ ಎಸ್. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಚಳಗೇರಿ ಮಲ್ಲಪ್ಪ ಶೆಟ್ಟರು ಇವರಿಗೆ ಇಂದು ಹಳೆಯ ಕನ್ನಡ ಚಿತ್ರಗೀತೆಗಳು ಕೇಳಿ ನನಗೆ ಬಹಳ ಖುಷಿಯಾಯಿತು. ಭಾವನ ಗಂಗಾ, ಬಂಗಾರದ ಮನುಷ್ಯ, ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಒಳ್ಳೊಳ್ಳೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ನಿಮ್ಮ ಹಾಡುಗಳೊಂದಿಗೆ ನಮ್ಮ ನಿದ್ದೆ ಅಂತ ಹೇಳ್ತಿದ್ದಾರೆ. ಮಂಜುನಾಥ್ ಲಕ್ಷ್ಮೀಶೇಖರ್ ಶಬ್ ಜನಾಪುರ. ಬ್ರಹ್ಮಾನಂದ ರಾನಡೆ ಅವರು, ಹಲೋ ಗುರುಗಳೇ, ಈ ಒಂದು ಶುಭ ಮಧುರವಾದ ರಾತ್ರಿಯಲ್ಲಿ ಸವಿನೆನಪುಗಳನ್ನು ಮೂಡಿಸುವ ಹಳೆಯ ಚಲನಚಿತ್ರಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಈಗ ಮೂಡಿ ಬಂದ ನಗು ನಗುತ್ತನಲ್ಲಿ ಹಾಡು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸದಾ ಕ್ರಿಯಾಶೀಲರಾಗಿ ಸಂತೋಷದಿಂದ ಆರೋಗ್ಯದಿಂದ ಬಾಳಬೇಕೆಂಬ ನೀತಿಯನ್ನು ಸಾರಿತು. ಈಗ ಮೂಡಿ ಬಂದ ಬರುತ್ತಿರುವ ಮತ್ತೊಂದು ಜೋಶ್ ಡಿಯೆಟ್ ಹಾಡು ಕೂಡ ತುಂಬ ಚೆನ್ನಾಗಿತ್ತು, ಮತ್ತಷ್ಟು ಹಾಡುಗಳನ್ನು ಕೇಳಲು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಿ ಎಚ್ ಆಂಜನೇಯ, ಹೋಲ್ಟೌನ್, ಹನುಮಂತನಗರ, ಭದ್ರಾವತಿ. ಓಲ್ಡ್ ಈಸ್ ಗೋಲ್ಡ್, ಸಮ್ ಸೂಪರ್, ಗುಡ್ ನೈಟ್ ಸರ್ ಅಂತ ಹೇಳ್ತಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರ. ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪ ಆಗಿದೆ. ಎಸ್, ಕೇಳಿದರೆ ಮಾಂಗಲ್ಯ ಭಾಗ್ಯದಿಂದ ಒಂದು ಹಾಡನ್ನು ಕೇಳಿಬಂದ್ರಲ್ಲ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ. ಈಗ ವಾಣಿಜ್ಯರಂ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಡಿರುವ ಶ್ರುತಿ ಸೇರಿದಾಗ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಹೃದಯ ಪಲ್ಲವಿ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಧ್ವನಿ ಪಿ ಸುಶೀಲ ಅವರದು. ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಎಸ್ ಕೇಳಿದರೆ ಕಾರ್ಯಕ್ರಮದ ಕಡೆಯ ಗೀತೆ ಕೇಳುವ ಮುನ್ನ ನಮ್ಮ ಕೇಳುಗರ ಕೊನೆಯ ಸಂದೇಶಗಳನ್ನು ತಗೊಳ್ಳೋಣ. ಮಲ್ತೇಶ ಸವಿನೆನಪು ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಗುಡ್ ನೈಟ್ ಸರ್, ನಾವು ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ. ಓಕೆ, ಓಲ್ಡ್ ಈಸ್ ಗೋಲ್ಡ್ ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಇಂಪಾದ ಹಾಡುಗಳು ಪ್ರಸಾರಕ್ಕೆ ಧನ್ಯವಾದಗಳು. ಶುಭರಾತ್ರಿ. ಸುಮಿತ್ರ ಮಾಂಡ್ರೆ ನಗರ ಶಿವಮೊಗ್ಗದಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಣಗದ್ದೆ ಹೋಬಳಿ, ಶುಭರಾತ್ರಿ. ನಮಸ್ಕಾರ ಸರ್. ಹಳೆಯ ಹಾಡುಗಳು ತುಂಬ ಚೆನ್ನಾಗಿ ಕೇಳಿ ಬರ್ತಾ ಇದೆ, ಧನ್ಯವಾದಗಳು. ಹಾಡುಗಳು ತುಂಬ ಚೆನ್ನಾಗಿ ಪ್ರಸಾರವಾಗ್ತಾ ಇದೆ ಸರ್. ಶ್ರುತಿ ಸೇರಿದಾಗ ಹಾಡು ತುಂಬ ಇಷ್ಟ ಆಯಿತು. ರಾಜ್ಕುಮಾರ್ ಹಾಡುಗಳು ಅಂದರೆ ನನಗೆ ತುಂಬ ಇಷ್ಟ. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಮಂಜುಳಾ ಜನಾರ್ದನ್, ಉದಯ ಟೇಲರ್, ಭತ್ತನಗುಡಿ ಭದ್ರಾವತಿಯಿಂದ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ. ನಮಸ್ತೆ ಸರ್, ಸಂಜೆಯಿಂದಲೂ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಸಂಜೆಯ ಚಿತ್ರಗೀತೆಗಳು ಹಾಗೂ 8 ಗಂಟೆಗೆ ಪ್ರಸಾರವಾದ ಅಂತ್ಯಕ್ಷರಿ ಎಲ್ಲವೂ ತುಂಬ ಚೆಂದಾಗಿ ಮೂಡಿ ಬಂದವು. ಈಗ ಕೂಡ ಬಹಳ ಒಳ್ಳೆಯ ಹಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ನಾನು ಈಗ ತಾನೇ ಅಂದ್ಕೊಂಡೆ ಬಂಗಾರದ ಮನುಷ್ಯ ಚಿತ್ರದ ನಗು ನಗುತ್ತ ನಲ್ಲಿ ನಲ್ಲಿ ಹಾಡು ಹಾಕಿದ್ರೆ ಕೇಳಬಹುದಾಗಿತ್ತು ಅಂತ. ಆ ಕ್ಷಣವೇ ಕಾಕತಾಳೀಯ ಎಂಬಂತೆ ಅದೇ ಹಾಡು ಪ್ರಸಾರ ಆಯಿತು. ಬಹಳ ಖುಷಿಯಾಯಿತು ನನಗೆ. ಚಂದದ ಸೊಗಸಾದ ಇಂಪಾದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರೂಪಾ ಎಚ್, ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ, ಹಳೆಯ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿವೆ, ಧನ್ಯವಾದಗಳು. ಓಕೆ, ಕೆಳಗರೆ ಕಾರ್ಯಕ್ರಮಗಳನ್ನೆಲ್ಲ ಕೇಳಿದಿರಿ, ಕೊನೆಯ ಹಂತ ಬಂದಿದ್ದೀವಿ, ಮುಗಿಸುವಂತಹ ಸಮಯ. ನಿಮ್ಮೆಲ್ಲರಿಗೂ ಶುಭರಾತ್ರಿ. ನಿಲಯದ ಪರವಾಗಿ ಕಾರ್ಯಕ್ರಮದ ಕಡೆಯ ಒಂದು ಗೀತೆ ಮಲಯ ಮಾರುತ ಚಿತ್ರದ ಗೀತೆ. ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಡಿರುವ ಈ ಗೀತೆ ನಿಮಗಾಗಿ.

ಆತ್ಮೀಯ ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪ್ರಸಾರದಲ್ಲಿ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ ಆಗ್ತಾ ಇದೆ 11 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.